ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 25 ದಿನ, ಅಂದರೆ 2026 ಇಸವಿಯ ಮೇ ತಿಂಗಳ 15 ತಾರೀಕು ಶುಕ್ರವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯದ ಪ್ರಸಾರವನ್ನ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸುಷ್ಮಾವಿ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನೋಡಿ, ಒಳ್ಳೆಯವರಾಗಿ ಇರಿ, ಆದರೆ ಅದನ್ನು ಸಾಬೀತುಪಡಿಸುವುದರಲ್ಲಿಯೇ ನಿಮ್ಮ ಜೀವನ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದಿದ್ದಾರೆ ಗೌತಮ ಬುದ್ಧ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದುವಿನಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಪಿಡಿ ಪ್ರವೀಣ್ ಕುಮಾರ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳು. ಈ ಮಧ್ಯೆ 9:05 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ಸ್ ಕೇಳುವಿರಿ. 10:00 ಜನರಂಜಿನಿ ಕರೆಗೊಂದು ಗೀತೆ. ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ. ಇನ್ನು ಮದಕರಿ ಪ್ರಸಾರದ ಕಾರ್ಯಕ್ರಮದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ವೈವಿಧ್ಯ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ

ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಈ ಕುರಿತು ಮಾಹಿತಿ ಯೋಗೇಶ್ ಎಂಎನ್ ಅವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ. 1:20ಕ್ಕೆ ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3 ಗಂಟೆಯಿಂದ 4 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಂತರ 4 ಗಂಟೆಯಿಂದ 5 ಗಂಟೆಯವರೆಗೂ ನಮ್ಮ ನಿಲಯದಿಂದ ಜನರಂಜಿನಿ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ, 5:30ಕ್ಕೆ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15ಕ್ಕೆ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಹಾಯ್ಕಲ್ ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸಂಗಡಿಗರಿಂದ ಬಚ್ಚನೆ ಪದ,

6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. ನಮ್ಮ ನಿಲಯದಿಂದ 6:35ಕ್ಕೆ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ರೈತ ಮಹಿಳೆ ಸವಿತಾ ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45ಕ್ಕೆ ಕನ್ನಡದಲ್ಲಿ ಭಾಷಣ. ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯಶ್ರೀ ಇಟಗಿ ಅವರು ಮಾತನಾಡುತ್ತಾರೆ. 8:00ಗೆ ಜನರಂಜಿನಿ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು. 10:00ಗಂಟೆಯಿಂದ 11:00ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇವಿಷ್ಟು ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗುತ್ತಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ನೇಹಿತರೆ, ಇಂದಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಸುಮಾರು 900 ವರ್ಷಗಳ ಇತಿಹಾಸವಿರುವ ಕೆರೆಸಂತೆಯಲ್ಲಿ ನೆಲೆಸಿರುವ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಮಹಾಲಕ್ಷ್ಮಿ ಆಲಯವು ಕ್ರಿಸ್ತಶಕ 1117ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಈ ದೇಗುಲವನ್ನು ನಿರ್ಮಿಸ್ತಾನೆ ಎಂದು ಈ ಆಲಯದ ಸ್ಥಳದ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ರಾಜ ವಿಷ್ಣುವರ್ಧನನು ಯುದ್ಧಕ್ಕೆ ಹೊರಡುವ ಮುನ್ನ ಈ ದೇವಿಯ ಅನುಗ್ರಹವನ್ನು ಪಡೆದು ಯುದ್ಧಕ್ಕೆ ತೆರಳುತ್ತಾ ಇದ್ರು ಎಂದು ಹೇಳಲಾಗುತ್ತೆ. ನಮನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ಎನ್ನುವ ಅಲ್ಲಮ ಪ್ರಭುವಿನ ವಚನಕ್ಕೆ ಧ್ವನಿಯಾಗಿದ್ದಾರೆ ವೆಂಕಟೇಶ್ ಕುಮಾರ್.

ಸ್ನೇಹಿತರೆ, ಇನ್ನು ಈ ದೇಗುಲದ ಗರ್ಭಗುಡಿ ಒಳಗಡೆ 3.5 ಅಡಿ ಎತ್ತರದ ಕಪ್ಪು ವರ್ಣದ ಕಂಚಿನ ನಾದ ಬೀರುವ ಪುಂಚಿಲೆಯಿಂದ ಕೆತ್ತಿರುವ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ತಾಯಿಯು ಕೈಯಲ್ಲಿ ಶಂಖ, ಚಕ್ರ, ಗದೆ ಹಾಗೂ ಅಮೃತ ಕಲಶವನ್ನು ಹಿಡಿದು ಗಜಪೀಠದ ಮೇಲೆ ನಿಂತ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಿದ್ದಾಳೆ. ಈ ದೇವಿಯನ್ನ ಅರಿವೆ ಲಕ್ಕಮ್ಮ, ಲಕ್ಕಮ್ಮ, ಲಕ್ಷ್ಮಮ್ಮ, ಸೌಭಾಗ್ಯಲಕ್ಷ್ಮಿ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತೆ. ಹೊಯ್ಸಳ ಶೈಲಿಯ ಅದ್ಭುತ ಕಲಾ ಕೆತ್ತನೆಗಳಿಂದ ಕೂಡಿದ ಈ ದೇಗುಲಕ್ಕೆ ಭೇಟಿ ನೀಡಿದ್ರೆ ಚಿತ್ತ ಕ್ಲೇಶಗಳೆಲ್ಲವೂ ತಾಯಿಯ ದರ್ಶನ ಮಾತ್ರದಿಂದ ಕರಗಿ ಹೋಗುತ್ತವೆ. ಜಗನ್ಮಾತೆಯು ನೆಲೆ ನಿಂತಿರುವ ಈ ಕ್ಷೇತ್ರದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜಾ ಸೇವೆಗಳನ್ನು ಮಾಡಲಾಗುತ್ತದೆ. ಇದೀಗ ಕೇಳೋಣ

ಓದಿದರೇನು, ಏನ ಕೇಳಿದರೇನು, ಹೀನ ಗುಣಗಳು ಹೆಂಗದ ಜನರು, ಏನ ಓದಿದರೇನು ಎನ್ನುವ ಪುರಂದರದಾಸರ ಕೀರ್ತನೆಗೆ ಧ್ವನಿಯಾಗಿದ್ದಾರೆ ಎಂಎಸ್ ಶೀಲಾ.

ಕಿಲೋಮೀಟರ್, ಕಡೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಕೂಡ ಈ ಜಗನ್ಮಾತೆ ಮಹಾಲಕ್ಷ್ಮಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ. ನಮನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸರಸ್ವತಿ ನಮಸ್ತುಭ್ಯಂ, ಸರ್ವದೇವಿ ನಮೋನ್ನಮಃ, ಶಾಂತರೂಪೇ ಶಶಿಧರೆ ಸರ್ವಯೋಗೇ ನಮೋನ್ನಮಃ ಎನ್ನುವ ಭಕ್ತಿಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಕೇಳುಗರೆ, ಮಹಾಲಕ್ಷ್ಮಿ ದೇವಿಯ ದೇಗುಲದಲ್ಲಿ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಂದು ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತೆ. ಮಾರ್ಗಶಿರ ಮಾಸದ ಪೌರ್ಣಿಮೆಯಂದು ದೀಪೋತ್ಸವ, ಕಾರ್ತಿಕ ದೀಪೋತ್ಸವ, ಯುಗಾದಿ, ದೀಪಾವಳಿ ಸೇರಿದಂತೆ ಹಲವು ಧಾರ್ಮಿಕ ಆಚರಣೆಗಳನ್ನು ವಿಧಿವತ್ತಾಗಿ ಆಚರಣೆ ಮಾಡಲಾಗುತ್ತದೆ. ಕೇಳುಗರೆ, ಈ ಪುಣ್ಯಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕೆರೆಸಂತೆ ಎನ್ನುವ ಊರಿನಲ್ಲಿದೆ. ಈ ಆಲಯವು ಬೆಂಗಳೂರಿನಿಂದ 219 ಕಿಲೋಮೀಟರ್, ಚಿತ್ರದುರ್ಗದಿಂದ 111

Saraswati. ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದ

0: ಅಂಶವನ್ನು ಇರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ. ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣ ತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು. ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:35:15. ಇದೀಗ ದೇಶಭಕ್ತಿ ಗೀತೆಯನ್ನ ಕೇಳೋಣ. ರಚನೆ ದೇಶ್ ಕುಲಕರ್ಣಿ, ಸಮೂಹ ಗಾನದಲ್ಲಿದೆ.

0: ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ಇದೀಗ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ, ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ, ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮಗೆ ಮಣ್ಣಿನ ಕಣ ಇರ್ತವೆ, 5% ನಿಮಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋಗ್ತೀರಿ, ನಾನು ಏನು 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನು ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣ್ಬೋದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ. ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ, ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನು ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂಥ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನು ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂಥ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂಥ ಕಡೆ ಕೂಡ ನೀವು ಬಸಿಗಾಲುವಬೇಕು. ಕೆಲವೊಂದು ಕಡೆ ನೀವು ಆಗಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲು ಬಿಟ್ಟು ಸಾಲು 9 ಅಡಿ ದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದೊಳಗೆ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸ್ಬೋದು. ಆಯೋ ನೀರ್ ಕಡೆ ಹೌದು, ಖಂಡಿತವಾಗಿ ತೊಂದರೆ ಬದ್ದೆ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡಬಹುದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬಿಕೊಳ್ಬೋದು, ಇದೇನಾಗುತ್ತೆ ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ, ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206599. ಧನ್ಯವಾದ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ ಭಾವಗೀತೆಯನ್ನ ಕೇಳೋಣ.

0: ಇದುವರೆಗೂ ರಾಜು ಅನಂತಸ್ವಾಮಿ ಅವರು ಹಾಡಿರುವ ಭಾವಗೀತೆ ಮೂಡಿಬಂದಿತು. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದುವಿನಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಪಿಡಿ ಪ್ರವೀಣ್ ಕುಮಾರ್.
1: ಅಧಿಕ ರಕ್ತದ ಒತ್ತಡದ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಕೂಡ ಅದೊಂದು ತಹಬಂದಿಯಲ್ಲಿ ಇಲ್ಲದ ತೊಂದರೆಯಾಗಿದೆ. ಈ ಕಾಯಿಲೆಯು ಹೆಚ್ಚಿನವರಲ್ಲಿ ಮೊದಲ 15-20 ವರ್ಷ ಯಾವುದೇ ಗುಣಲಕ್ಷಣಗಳನ್ನು ತೋರಿಸದೇ ಇರುವುದರಿಂದ

0: ಕಾಯಿಲೆ ಗುರುತಿಸಲ್ಪಟ್ಟವರು ಕೂಡ ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳಲು ಬಯಸುವುದಿಲ್ಲ. ರಕ್ತದ ಒತ್ತಡವು ದಿನದ 24 ಗಂಟೆಗಳಲ್ಲಿ ವ್ಯತ್ಯಾಸವಾಗುವುದರಿಂದ ಔಷಧಿ ಪ್ರಾರಂಭಿಸುವ ಮೊದಲು ದಿನದಲ್ಲಿ ಹಲವಾರು ಬಾರಿ ಹಾಗೂ ಬೇರೆ ಬೇರೆ ದಿನಗಳಂದು ಮರ್ಕ್ಯುರಿ ಸ್ಪಿಗ್ಮೋಮ್ಯಾನೋಮೀಟರ್ನಲ್ಲಿ ಅಳತೆ ಮಾಡಿ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಅಧಿಕ ರಕ್ತದ ಒತ್ತಡವು ಹೃದಯ ಸಂಬಂಧಿ ರೋಗಗಳಿಗೆ, ಮೆದುಳಿನ ರಕ್ತಸ್ರಾವ, ಪಾರ್ಶ್ವವಾಯು, ನರಮಂಡಲದ ಕಾಯಿಲೆ, ಮೂತ್ರಪಿಂಡದ ರೋಗ, ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಾಗುವುದಕ್ಕೆ ಪ್ರಮುಖ ಕಾರಣವಾಗಿದೆ. ಅಧಿಕ ರಕ್ತದ ಒತ್ತಡವನ್ನು ಎರಡು ಬಗೆಯಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದು ಎಸೆನ್ಷಿಯಲ್ ಅಥವಾ ಪ್ರೈಮರಿ ಅಧಿಕ ರಕ್ತದ ಒತ್ತಡ. ಈ ಬಗೆಯ ಒತ್ತಡ ಅನುವಂಶೀಯ ಕಾರಣದಿಂದ ಬರುತ್ತದೆ. ಇಂತಹವರ ಪೂರ್ವಜರಲ್ಲಿ ರಕ್ತದ ಒತ್ತಡ, ಪಾರ್ಶ್ವವಾಯು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಹೆಚ್ಚು ಮಟ್ಟಿಗೆ ಕಂಡು ಬರುತ್ತದೆ. ಎರಡನೆಯದು ಸೆಕೆಂಡರಿ ಅಧಿಕ ರಕ್ತದ ಒತ್ತಡ. ಇದು ಮೂತ್ರಪಿಂಡದ ತೊಂದರೆ, ಮೂತ್ರಪಿಂಡದ ರಕ್ತ ಸಂಚಾರದ ಏರುಪೇರು, ಹೃದಯದ ರಕ್ತನಾಳದ ತೊಂದರೆ, ಎಂಡೋಕ್ರೈನ್ ಗ್ರಂಥಿಗಳ ಕಾಯಿಲೆ, ಇನ್ಸುಲಿನ್ ಪ್ರತಿರೋಧ, ರಕ್ತಹೀನತೆ, ಥೈರಾಯ್ಡ್ ಗ್ರಂಥಿಗಳ ಅಧಿಕ ಕಾರ್ಯಚಟುವಟಿಕೆ ಇತ್ಯಾದಿ ತೊಂದರೆಗಳಿಂದ ಬರುವಂತಹದ್ದು. ಅಧಿಕ ರಕ್ತದ ಒತ್ತಡಕ್ಕೆ ಕೆಲವು ಸಾಮಾನ್ಯ ಕಾರಣಗಳು ಹೀಗಿದೆ. ಮೊದಲನೆಯದು ಅನುವಂಶೀಯತೆ. ಎರಡನೆಯದು ಪುರುಷರಲ್ಲಿ ಸಾಮಾನ್ಯವಾಗಿ ರಕ್ತದ ಒತ್ತಡ ಮಹಿಳೆಯರಿಗಿಂತ ಜಾಸ್ತಿ ಇರುತ್ತದೆ, ಆದರೆ ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ರಕ್ತದ ಒತ್ತಡ ಪುರುಷರ ಮಟ್ಟಕ್ಕೆ ಬರುತ್ತದೆ ಹಾಗೂ ರಕ್ತದ ಒತ್ತಡ ಏರುವ ಸಾಧ್ಯತೆ ಅಧಿಕ ಇರುವುದರಿಂದ ಎಚ್ಚರ ವಹಿಸುವುದು ಬಹಳ ಅವಶ್ಯಕವಾಗುತ್ತದೆ. ಮೂರನೆಯದಾಗಿ ಸ್ಥೂಲಕಾಯದವರು, ರಕ್ತದಲ್ಲಿ ಕೊಬ್ಬಿನ ಅಂಶ ಅಧಿಕ ಇರುವವರು. ನಾಲ್ಕನೆಯದಾಗಿ ಅಧಿಕ ಮದ್ಯ ಸೇವನೆ, ಧೂಮಪಾನ, ಗುಟ್ಕಾ ಹಾಗೂ ತಂಬಾಕು ಸೇವನೆ. ಐದನೆಯದಾಗಿ ಅಧಿಕ ಉಪ್ಪಿನ ಸೇವನೆಯಿಂದ ರಕ್ತದ ಒತ್ತಡ ಜಾಸ್ತಿಯಾಗುತ್ತದೆ. ಇಂತಹವರು ಬಿಪಿಗಾಗಿ ಹಲವು ಔಷಧಿ ಸೇವಿಸುತ್ತಿದ್ದರೂ ಉಪ್ಪಿನ ಪ್ರಮಾಣ ಕಡಿಮೆ ಮಾಡದಿದ್ದರೆ ರಕ್ತದ ಒತ್ತಡ ತಹಬಂದಿಗೆ ಬರುವುದಿಲ್ಲ. ಆರನೆಯದಾಗಿ ವ್ಯಾಯಾಮ, ಆಟೋಟ, ಚಟುವಟಿಕೆಗಳಿಲ್ಲದೆ ಸೋಮಾರಿಗಳಾಗಿರುವವರಿಗೆ ರಕ್ತದ ಒತ್ತಡ ಜಾಸ್ತಿ ಇರುತ್ತದೆ. ಏಳನೆಯದಾಗಿ ಎಲ್ಲ ವರ್ಗದವರಲ್ಲೂ ಅಧಿಕ ರಕ್ತದ ಒತ್ತಡ ಕಂಡುಬರುತ್ತದೆ. ಮಾನಸಿಕ ಒತ್ತಡ, ದುಗುಡ, ದುಃಖ, ವಿಪರೀತ ಅನಾವಶ್ಯಕವಾಗಿ ಚಿಂತಿಸುವುದು, ಗಾಬರಿ ಪ್ರವೃತ್ತಿ, ಅಧಿಕ ನೋವು, ಶಬ್ದ ಮಾಲಿನ್ಯ, ವಿಪರೀತ ಚಳಿಯ ಪರಿಸರ ಕೂಡ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣವಾಗುತ್ತದೆ. ರಕ್ತದ ಒತ್ತಡವು ಹೆಚ್ಚಿನವರಲ್ಲಿ ಹಲವು ವರ್ಷಗಳವರೆಗೆ ಯಾವುದೇ ಗುಣಲಕ್ಷಣಗಳನ್ನು ತೋರದೇ ಇರಬಹುದು. ನಂತರ ವಿಪರೀತ ಸುಸ್ತು, ಸಿಡುಕು, ತಲೆ ಸುತ್ತುವುದು, ಬಳಲಿಕೆ, ಬೆವರುವುದು, ದೃಷ್ಟಿಮಂದ, ತಲೆ ಸಿಡಿತ ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಬರೇ ಸಿಸ್ಟೋಲಿಕ್ ಅಧಿಕ ಒತ್ತಡವಿದ್ದು ಡಯಾಸ್ಟೋಲಿಕ್ ಸಾಮಾನ್ಯ ಮಟ್ಟದಲ್ಲಿರುವುದು 65 ವರ್ಷ ಮೀರಿದವರಲ್ಲಿ ಕಾಣಬಹುದು. ಇದು ರಕ್ತನಾಳದ ಅಧಿಕ ಗಡಸುತನದಿಂದ ಬರುತ್ತದೆ. ಹಲವು ವಯಸ್ಕರಲ್ಲಿ ರಕ್ತನಾಳದ ಅತಿ ಗಡಸುತನದಿಂದ ರಕ್ತದ ಒತ್ತಡ ನಿಜವಾಗಿ ಇರುವುದಕ್ಕಿಂತ ಹೆಚ್ಚಿನದಾಗಿ ದಾಖಲಾಗಬಹುದು. ಎತ್ತರದ ಪ್ರದೇಶದಲ್ಲಿ ಗುಡ್ಡಗಾಡುವಿನಲ್ಲಿ ವಾಸಿಸುವವರಿಗೆ ಸೂಕ್ತ ವ್ಯಾಯಾಮವಾಗುವುದರಿಂದ ಹಾಗೂ ಥೈರಾಯ್ಡ್ನ ಅಧಿಕ ಒತ್ತಡವಿಲ್ಲದಿರುವುದರಿಂದ ಕಡಿಮೆ ರಕ್ತದ ಒತ್ತಡವಿರುತ್ತದೆ. ಅಧಿಕ ರಕ್ತದ ಒತ್ತಡ ಇರುವವರು ಕಣ್ಣಿನ ರೆಟಿನಾದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಬಹಳ ಅಗತ್ಯ. ಏಕೆಂದರೆ ಅಧಿಕ ಒತ್ತಡದಿಂದ ದೃಷ್ಟಿಮಾಂದ್ಯ ಅಥವಾ ದೃಷ್ಟಿ ಕಳೆದು ಹೋಗುವ ಸಾಧ್ಯತೆ ಇದೆ. ಸೆಕೆಂಡರಿ ಅಧಿಕ ರಕ್ತದ ಒತ್ತಡ ಕಡಿಮೆ ಪ್ರಮಾಣದ ಸಂಖ್ಯೆಯಲ್ಲಿ ಕಂಡು ಬಂದರೂ ಅದನ್ನು ಗುರುತಿಸುವುದು ಹಾಗೂ ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ಸುಧಾರಿಸುವುದು ಅಥವಾ ಗುಣಪಡಿಸುವುದು ಮುಖ್ಯ. 30 ವರ್ಷದ ಒಳಗೆ ಅಥವಾ 50 ವರ್ಷದ ನಂತರ ಅಧಿಕ ರಕ್ತದ ಒತ್ತಡ ಪ್ರಾರಂಭವಾದರೆ ಮೂತ್ರಪಿಂಡದ ತೊಂದರೆ, ಥೈರಾಯ್ಡ್ ತೊಂದರೆ, ಹೃದಯದ ರಕ್ತನಾಳದ ತೊಂದರೆಯನ್ನು ಗಮನಿಸಬೇಕಾಗುತ್ತದೆ. ರೋಗಿಗಳು ಔಷಧಿಗೆ ಸೂಕ್ತ ಪ್ರತಿಕ್ರಿಯೆ ನೀಡದಿದ್ದಾಗ ಸೆಕೆಂಡರಿ ಕಾರಣಗಳ ಬಗ್ಗೆ ಪರಿಶೀಲಿಸಬೇಕಾಗುತ್ತದೆ. ಮೂತ್ರಪಿಂಡದ ಗಡ್ಡೆ, ಥೈರಾಯ್ಡ್ ಗ್ರಂಥಿಯ ಅಧಿಕ ಚಟುವಟಿಕೆ ಇರುವವರಲ್ಲಿ ಅಧಿಕ ರಕ್ತದ ಒತ್ತಡದಿಂದ ಹೃದಯ ಬಡಿತದಲ್ಲಿ ಏರುವಿಕೆ, ದೇಹದ ತೂಕ ಇಳಿಯುವುದು ಹಾಗೂ ಗಾಬರಿಯ ಲಕ್ಷಣಗಳು ಕಂಡುಬರುತ್ತದೆ. ಮೂತ್ರಪಿಂಡದ ರಕ್ತ ಸಂಚಾರದ ತೊಂದರೆ ಇರುವ ವ್ಯಕ್ತಿಗಳು ಧೂಮಪಾನ, ಮದ್ಯ ವ್ಯಸನಿಗಳಾಗಿದ್ದರೆ ಅವರಲ್ಲಿ ಅಧಿಕ ರಕ್ತದ ಒತ್ತಡವು ತೀವ್ರ ಸಮಸ್ಯೆಯನ್ನುಂಟು ಮಾಡುತ್ತದೆ. ಅಧಿಕ ರಕ್ತದ ಒತ್ತಡವಿದ್ದಾಗ
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯಾರಭ್ಯ ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟಲೀತಿ ದೇಶಾನಾಂ ಷಡ್ ದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಪಂಚದೇಶ ಯಾತ್ರಾಯಾಃ ಪ್ರಥಮಪದೆ ಅದ್ಯ ಶ್ರೀ ಮೋದಿ ಯುಎಇ ದೇಶಂ ಗಮಿಷ್ಯತಿ, ಯತ್ರ ಸಹ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ದ್ವಿಪಕ್ಷೀಯ ವಿಷಯ

ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ, ಸೀಬಾರ ಮತ್ತು ಇನ್ನರ್ ವೀಲ್ ಕ್ಲಬ್ ಚಿತ್ರದುರ್ಗ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಮೇ 16ರಂದು ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ಥಳ ವಿಶ್ವ ಮಾನವ ವಸತಿ ಶಾಲಾ ಆವರಣ, ಸೀಬಾರ, ಗುತ್ತಿನಾಡು. ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಲು ಆಯೋಜಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಲು ಕರೆ ಮಾಡಿ 9731782463. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ, ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
4: ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆ MNIT ಜೈಪುರ್, ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನ

0: ಮಟ್ಟದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
1: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮ ಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಎರಡೂ ಸೇರ್ಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದಾರೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ

0: ಮಕ್ಕಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಆಕಾಶವಾಣಿ ಅಭಿಮಾನಿಗಳು ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕೇಳೋಣ ಮತ್ತೊಂದು ಭಾವಗೀತೆಯನ್ನ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ ಮತ್ತು ಸಂಗಡಿಗರು.

0: ಆಕಾಶವಾಣಿ ಚಿತ್ರದುರ್ಗ 102.6 FM, ಸಮಯ 7:30:25. ಇದೀಗ ಸೇವಾ ಮಾಹಿತಿ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
0: ಕೇಳುಗರೆ, ಇನ್ನು ಮುಂದೆ 10:00 ನಮ್ಮ ನಿಲಯದಿಂದ ಜನರಂಜಿನಿ ಕರೆಗೊಂದು ಗೀತೆ. ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9444862273. ಮತ್ತೊಂದು ಸಂಖ್ಯೆ 9141970272.
4: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
5: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
4: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
6: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
5: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
4: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
7: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕೇಳುಗರೆ, ನಾಳೆ ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ದಾರ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.
0: ಕೇಳುಗರೆ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ರೈತ ಮಹಿಳೆ ಸವಿತಾ ಸಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನಾ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ ಪರೀಕ್ಷೆ

0: ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. September 2026 ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಮಹಾನಿರ್ದೇಶಕರು, CBSE ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥಿ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ

0: ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ ಮೂರನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ, ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:45 22 ಸೆಕೆಂಡುಗಳು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ. ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ. ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು? ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640473ಕ್ಕೆ ಕಳುಹಿಸಿ. ನಿಮಗೆ ಉತ್ತರವನ್ನ ನೀಡಲು ಎರಡು ಗೀತೆಗಳ ಅವಕಾಶ ಇರುತ್ತೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ನಂಜುಂಡಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಮಧು ಬಾಲಕೃಷ್ಣ, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇದೀಗ ಕೇಳೋಣ ಲಾಲಿ ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು. ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ಸಂಯೋಜನೆ ವಿ ಮನೋಹರ್.

ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು ಅಂತ. ಈ ಪ್ರಶ್ನೆಗೆ ಸಾಕಷ್ಟು ಜನ ಕೇಳುಗರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಯಾರು ಎಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಗೌರಮ್ಮ ಹಿರೇಕೆರೆಯವರು ಹಾವೇರಿ ಜಿಲ್ಲೆಯಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಲೇಖನ ಚಂದ್ರಪ್ಪ ಕಾಲ್ಕೆರೆ IUDP ಲೇಔಟ್ 6th ಕ್ರಾಸ್ನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಅವರು BVKS ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಆರ್ಯ ಚಿನ್ಮಯ್ ಇವರು ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ, ಅಲ್ಲ JN ಕೋಟೆಯಿಂದ. ಇನ್ನು ಕೋಡ್ಲಿಗಿ ತಾಲೂಕಿನ ಹೊಡೆಯವನಿಂದ ಶಾಂತಕುಮಾರಿ ಮಂಜುನಾಥ್ ಅವರು, ವಿದ್ಯಾ ಚಳ್ಳಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭರತೇಶ್ ಕುಮಾರ್ ಅನಿತಾ ಮತ್ತೆ ಮನೆಯವರು, IUDP ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಹೊನ್ನೂರಲಿಯವರು ಹನುಮಂತಾಪುರ ಜಗಳೂರು ತಾಲೂಕಿನಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ ಬ್ರಹ್ಮಾನಂದ ಅವರು ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಅಶ್ವಿನಿ ಪಾಂಡಿಚೇರಿಯಿಂದ. ಇನ್ನು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಡಿವಿ ಮುರುಗೇಶ್ ಬಾಪುಜಿ ನಗರದಿಂದ, NG ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ. ಮುಂದಿನ ಸಂದೇಶ ಬಂದಿದೆ ಗಣೇಶ್ ಉಡುಪಿ ಕಾರ್ಕಳದಿಂದ. ಇನ್ನು ವಾಣಿಶ್ರೀ ಅಶ್ವಥರಾವ್ ನೆಹರು ನಗರದಿಂದ. ಇನ್ನು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು. ಇನ್ನು AB ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಅಶ್ವಿನಿ ರಾಜು, KB ರಾಜು ಮತ್ತು ಮನೆಯವರು, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಬಸವರಾಜ್ DRDO ಕ್ವಾರ್ಟರ್ಸ್ ಕುಧಾಪುರ ಚಳ್ಳಕೆರೆಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಚಿಕ್ಕಪ್ಪ ಶಾರದಾ ರಮೇಶ್ವರ ಶಿವಮೊಗ್ಗದಿಂದ, ತಿಪ್ಪಿರಮ್ಮ ಸಕಲಾಪುರದ ಹಟ್ಟಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. CL ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, MR ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಇನ್ನು ಮುಂದಿನ ಸಂದೇಶ ಕಳಿಸಿರೋರು ಯಾರಪ್ಪ ಅಂತ ನೋಡಿದ್ರೆ, ಸವಿತಾ ದೇವರಾಜ್ ಕೆಳಗೋಟೆ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗುಡೇಕೋಟೆಯಿಂದ ಸಂದೇಶ ಬಂದಿದೆ ಅಂಗಡಿ ತಿಪ್ಪೇಶ್ ಮತ್ತು ಮನೆಯವ್ರದ್ದು. ಇನ್ನು ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿಯವರು, ಗುರುಮೂರ್ತಿ GB ಶಿಕ್ಷಕರು ಗೋನೂರು ಇಲ್ಲಿಂದ ಸಂದೇಶ ಬಂದಿದೆ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜೆ.

0: ಜಯ್ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆಯಿಂದ. ಇನ್ನು ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕಿನಿಂದ. ರಾಜೇಶ್ ಕುಮಾರ್ ಪಿಬಿ ಉಪನ್ಯಾಸಕರು ಇವರು ಎಸ್ಜೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಮಾರಣ ಶಿಕ್ಷಕರು ತಳಕು ಇಲ್ಲಿಂದ. ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಶಶಿಕಲಾ ಸಾಯಿನಾಥ್ ಎಂಕೆಟಿ ಇಲ್ಲಿಂದ ಕೂಡ ಸಂದೇಶ ಬಂದಿದೆ. ಮೋಹನ್ ಕುಮಾರ್ ಭರಮಸಾಗರದಿಂದ. ಟೈಲರ್ ಹನುಮಂತಪ್ಪ ಅವರು ದೇವರ ಕೊಟ್ಟದಿಂದ. ಆದ್ಯನ್ ಮತ್ತು ಅರ್ಪಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ. ಸುಬ್ರಹ್ಮಣ್ಯ ಪೆತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಮತ್ತು ಮನೆಯವರು ಚಿಕ್ಕನಾಯಕನಹಳ್ಳಿಯಿಂದ. ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ. ಮೀನಾಕ್ಷಿ ಮಲ್ಲಿಕಾರ್ಜುನ್ ಸ್ವರ್ಣಶ್ರೀ ಬಾಪೂಜಿ ನಗರ ಚಿತ್ರದುರ್ಗದಿಂದ. ಮಂಜುನಾಥ್ ಬಿ ರಂಗಯ್ಯನ ಬಾಗಿಲು ದೊಡ್ಡಪೇಟೆಯಿಂದ. ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಅವರು ಕಾಮಂಡಲಗೊಂದಿಯಿಂದ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಮತ್ತು ಮನೆಯವರು ಇವರು ಕೂಡ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪೂರ್ಣಿಮಾ ಪ್ರಭು ರಾಣಿಬೆನ್ನೂರಿನಿಂದ. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೆಳಗುರೆ ಇದು ಇದೀಗ ಒಂದು ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಓಕೆ, ಮುಂದಿನ ಸಂದೇಶ ಬಂದಿದೆ. ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರು. ಲತಾ ಸುಹಾಸ್ ಹೊಸಕೋಟೆಯಿಂದ. ಮಾಧವನ್ ಬೆಲ್ಲೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಂದ್ರಶೇಖರ್ ತ್ರಿಭುವನ್ ದಾತ್ರಿ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ. ನಾಗೇಗೌಡ ಸಿ ಕೆ ಮಮತಾ ನಾಗೇಗೌಡ ಭರಮಸಾಗರದಿಂದ. ಜಿ ಎಸ್ ಭೋಜರಾಜ್ ಅವರು ಸುಧಾ ಕುಶಲ್ ಇವರು ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಂಜುನಾಥ ಶೆಟ್ಟಿ ಗುಮಾಸ್ತರ ಕಾಲೋನಿ ಚಿತ್ರದುರ್ಗದಿಂದ. ಸಚಿನ್ ಭಾಸ್ಕರ್ ಸ್ಕಂದನ್ ಭಾಸ್ಕರ್ ಇವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ. ಅಮೃತ ರಮೇಶ್ ಚಿತ್ರದುರ್ಗದಿಂದ. ಟಿ ಆರ್ ಸುನಂದ ರಾಜಪ್ಪ ಇವರು ನಗರಂಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಾಸುದೇವ್ ಕೆಎಚ್ಬಿ ಕಾಲೋನಿ ಚಿತ್ರದುರ್ಗದಿಂದ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ವಿಜಯಲಕ್ಷ್ಮಿ ವಾಸುದೇವ ಕೆಎಚ್ಬಿ ಕಾಲೋನಿ ಚಿತ್ರದುರ್ಗದಿಂದ. ನೇತ್ರಾ ನಟರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಭಾಗ್ಯ ಚಂದ್ರಶೇಖರ್ ಕಂಬದ ಬೀದಿ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿಯಿಂದ. ಸಿಂಧಲಿಂಗ ಮೂರ್ತಿ ಸಿರಿಗೆರೆಯಿಂದ. ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿಯಿಂದ. ಗೀತಾ ಶಶಿಧರ್ ಅವರು ಶಿವಗಂಗಾದಿಂದ. ಬೊಮ್ಮಕನಹಳ್ಳಿಯಿಂದ ಜನಪ್ಪ ಅವರು. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಇನ್ನು ರಾಯಭಾಗ ತಾಲೂಕು ಮುಗ್ಳಖೋಡದಿಂದ ಶಿವಲಿಂಗಯ್ಯ ಹಿರಮಠ್ ಮತ್ತು ಕಲಾವತಿ ಹಿರಮಠ್ ಅವರು. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಗಿರೀಶ್ ಗಾರೆಹಟ್ಟಿಯಿಂದ. ವಿನಾಯಕ ಮತ್ತು ಕನ್ನಿಕಾ ಚೋರನೂರು ಇಲ್ಲಿಂದ ಸಂದೇಶ ಬಂದಿದೆ. ಜ್ಯೋತಿ ಗಿರೀಶ್ ತಕ್ಷಕ್ ಕೌಶಿಕ್ ಗಾರೆಹಟ್ಟಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಓಕೆ, ಮುಂದಿನ ಸಂದೇಶ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಓಕೆ ಸ್ನೇಹಿತರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು ಅಂತ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿತ್ತು ಜೈಸಲ್ಮೇರ್. ಈ ಜೈಸಲ್ಮೇರ್ ಕೋಟೆಯನ್ನ ಚಿನ್ನದ ಕೋಟೆ ಅಥವಾ ಸೋನಾರ್ ಕೆಲ್ಲಾ ಅಂತ ಕೂಡ ಕರೆಯಲಾಗುತ್ತೆ. ಸುಮಾರು 860 ವರ್ಷಗಳಿಗೂ ಹಿಂದೆ ರಾವ್ ಜೈಸಾಲ್ ಅನ್ನೋ ರಾಜ ಈ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಹಾಗೆಯೇ ಈ ಕೋಟೆ ವಿಶ್ವ ಪಾರಂಪರಿಕ ತಾಣಕ್ಕೆ ಕೂಡ ಸೇರಿದೆ. ಇನ್ನು ಈ ಕೋಟೆಯ ಒಳಗೆ ಇವತ್ತಿಗೂ ಸಹ ಸುಮಾರು 4,000 ಜನರು ವಾಸ ಮಾಡ್ತಾ ಇದ್ದಾರಂತೆ. ಸುಮಾರು 99 ಮರಳುಗಲ್ಲಿನ ಬುರುಜುಗಳು, ಈ ಕೋಟೆಯಲ್ಲಿ ಅರಮನೆ, ಜೈನ ದೇವಸ್ಥಾನ, ಮಾರುಕಟ್ಟೆ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಮನೆಗಳು, ಎಲ್ಲ ರೀತಿಯ ಅನುಕೂಲಗಳು ಈ ಕೋಟೆಯಲ್ಲಿ ಇದೆಯಂತೆ. 500,000+ ಹೆಚ್ಚಿನ ಜನರು, ಪ್ರವಾಸಿಗರು ಪ್ರತಿ ವರ್ಷ ಈ ಕೋಟೆಗೆ ಭೇಟಿ ನೀಡ್ತಾರಂತೆ. ಈ ಜೈಸಲ್ಮೇರ್ ಕೋಟೆ ಇರೋದು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!

0: ತನದ ಥಾರ್ ಮರುಭೂಮಿಯಲ್ಲಿ
1: ವಿಡಿಯೋ ಲೈಕ್ ಮಾಡು, ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಓಕೆ ಸ್ನೇಹಿತರೆ, ನಾನು ಕೇಳಿದ ಪ್ರಶ್ನೆಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಕೇಳೋಣ ಕಲರ್ಸ್ ಚಿತ್ರದ ಗೀತೆಯನ್ನ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರುಗಳ ಧ್ವನಿಗಳಲ್ಲಿ ಮೂಡಿಬಂದಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಕೆ ಕಲ್ಯಾಣವರದು.

ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಕುಟುಂಬ ಅನ್ನೋದು ನಮ್ಮೆಲ್ಲರ ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದಲ್ವಾ? ಕುಟುಂಬದ ಸದಸ್ಯರು ಕಲಿಸಿಕೊಡುವ ಜೀವನದ ಪಾಠ ಇವೆಲ್ಲವೂ ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣವಾಗಿ ಮಾಡುತ್ತೆ. ಏನಪ್ಪ ಇವತ್ತು ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವತ್ತು ಮೇ 15 ವಿಶ್ವ ಕುಟುಂಬ ದಿನ. ಈ ವಿಶ್ವ ಕುಟುಂಬ ದಿನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕದಂಬ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಂಗೀತ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ KK ಕಲ್ಯಾಣವರದು.

ಓಕೆ ಕೇಳುಗರೆ, ಈ ಕುಟುಂಬ ಸಮಾಜದ ವ್ಯವಸ್ಥೆಯ ಬಹುಮುಖ್ಯ ಅಂಗ ಅಂತಾನೆ ಹೇಳ್ಬೋದು. ಕುಟುಂಬವಿಲ್ಲದೆ ಮನುಷ್ಯನ ಜೀವನವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಲ್ವಾ? ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬಕ್ಕೆ ಅದರದೇ ಆದ ಮಹತ್ವ ಇದೆ. ಹಿಂದೆಲ್ಲ ಎಲ್ಲಿ ನೋಡಿದ್ರು ತುಂಬು ಕುಟುಂಬಗಳೇ ನಮ್ಗೆಲ್ಲ ಕಾಣಿಸ್ತಾ ಇದ್ವು. ಆದ್ರೆ ಇಂದು ಆಧುನಿಕ ಜೀವನಕ್ಕೆ ಹೊಂದಿಕೊಂಡಂತೆ ಕುಟುಂಬಗಳು ಸಣ್ಣದಾಗ್ತಾ ಹೋಗ್ತಾ ಇದಾವೆ. ಜನ ವಿಭಕ್ತ ಕುಟುಂಬಗಳಲ್ಲಿ ವಾಸಿಸಲು ಇಷ್ಟಪಡ್ತಾ ಇದ್ದಾರೆ. ಇಂದಿನ ಪೀಳಿಗೆಗೆ ತುಂಬು ಕುಟುಂಬದಲ್ಲಿ ಕೂಡಿ ಬಾಳುವ ಸಂತೋಷದ ಅನುಭವ ಇಲ್ಲ. ಹೀಗಾಗಿ ಜನರಿಗೆ ಕುಟುಂಬದ ಮೌಲ್ಯ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸಲು ಪ್ರತಿ ವರ್ಷ ಮೇ 15ರಂದು ವಿಶ್ವ ಕುಟುಂಬ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಓಕೆ, ಈ ವಿಶ್ವ ಕುಟುಂಬದ ಇತಿಹಾಸದ ಬಗ್ಗೆ ತಿಳಿಸ್ತೇನೆ ಒಂದು ಗೀತೆಯ ನಂತರ. ಈಗ ಕೇಳೋಣ ಪ್ರೀತಿಗಾಗಿ ಚಿತ್ರದಿಂದ ಆಯ್ದ ಗೀತೆಯನ್ನ.

ಸ್ನೇಹಿತರೆ, ಇನ್ನು ವಿಶ್ವ ಕುಟುಂಬ ದಿನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ವಿಶ್ವ ಕುಟುಂಬದ ದಿನವನ್ನ ಮೊದಲ ಬಾರಿಗೆ 1994 ಆಚರಣೆ ಮಾಡಲಾಯಿತು. 1989 ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯಲ್ಲಿ ಕುಟುಂಬದ ಮಹತ್ವದ ಬಗ್ಗೆ ಚರ್ಚೆ ಮಾಡಲಾಯಿತು. ಕುಟುಂಬಗಳ ಮಹತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು, ಕುಟುಂಬದ ಒಗ್ಗಟ್ಟಿನ ಆದರ್ಶಗಳ ಬಗ್ಗೆ ಜನರಿಗೆ ತಿಳಿಸಲು, ಕುಟುಂಬಗಳನ್ನ ಬಲಪಡಿಸಲು ಒಂದು ದಿನವನ್ನ ಮೀಸಲಿಡಲು ನಿರ್ಣಯವನ್ನ ತೆಗೆದುಕೊಳ್ತಾರಂತೆ. ನಂತರ 1993 UNGA ಈ ನಿರ್ಣಯವನ್ನು ಅಂಗೀಕರಿಸಿ 15 ಕುಟುಂಬ ದಿನವನ್ನು ಆಚರಿಸುವುದಾಗಿ ಘೋಷಣೆ ಮಾಡಲಾಯಿತು. 1994 ಪ್ರತಿ ವರ್ಷ ವಿಶ್ವ ಕುಟುಂಬ ದಿನವನ್ನು ಆಚರಿಸ್ತಾ ಬರಲಾಗ್ತಾ ಇದೆ. ಇದೀಗ ಕೇಳೋಣ ಯಜಮಾನ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ಸಂಯೋಜನೆ ರಾಜೇಶ್ ರಮಾನಾಥ್.

ಸ್ನೇಹಿತರೆ, ಈ ವಿಶ್ವ ಕುಟುಂಬ ದಿನದ ಉದ್ದೇಶ ಏನಪ್ಪಾ ಅಂತಂದ್ರೆ, ಕುಟುಂಬಗಳು ಎದುರಿಸ್ತಾ ಇರೋ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋದಾಗಿರಬಹುದು, ಕುಟುಂಬಗಳ ಮೇಲೆ ಪರಿಣಾಮ ಬೀರುವಂತಹ ಸಾಮಾಜಿಕ ಆರ್ಥಿಕ ಅಂಶಗಳ ಬಗ್ಗೆ ತಿಳಿಸೋದಾಗಿರಬಹುದು, ಸಂಬಂಧವನ್ನ ಬಲಪಡಿಸುವಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ತಿಳಿಸುವುದು ಈ ದಿನದ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಅಂತ. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೇನೆ. ಇದೀಗ ಚಾಮುಂಡಿ ಚಿತ್ರದ ಗೀತೆಯನ್ನ ಕೇಳಿ ಬರೋಣ.

ಓಕೆ ಸ್ನೇಹಿತರೆ, ಇನ್ನು ಇಂದಿನ ದಿನ ಅಂದ್ರೆ ಇವತ್ತು ಜನರಿಗೆ ಕುಟುಂಬದ ಮಹತ್ವವನ್ನ ತಿಳಿಸುವ ಉದ್ದೇಶವನ್ನ ಈ ವಿಶ್ವ ಕುಟುಂಬ ದಿನದ ಹೊಂದಿದೆ. ಸಂತೋಷದಾಯಕ ಮತ್ತು ಆರೋಗ್ಯಕರ ಕುಟುಂಬವು ಒಬ್ಬ ವ್ಯಕ್ತಿಯ ಏಳಿಗೆಯಲ್ಲಿ ವಹಿಸುವ ಪಾತ್ರ ಮತ್ತು ಉತ್ತಮ ಸಮಾಜವನ್ನ ನಿರ್ಮಿಸುವಲ್ಲಿ ಕುಟುಂಬ ವಹಿಸುವ ಪಾತ್ರವನ್ನ ಈ ದಿನ ತಿಳಿಸಲಾಗುತ್ತಂತೆ. ಈ ದಿನದಂದು ಒಂದು ಕುಟುಂಬ ತನ್ನ ಭಿನ್ನಾಭಿಪ್ರಾಯಗಳನ್ನ ಮರೆತು ಪ್ರೀತಿಯಿಂದ ಒಟ್ಟಿಗೆ ಬದುಕಲು ಪ್ರೇರೇಪಣೆ ನೀಡುತ್ತಂತೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬರೋಣ ಕೋಟಿಗುಬ್ಬ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಕೆ ಕಲ್ಯಾಣ್ ಅವರದು ಸಂಗೀತ ಸಂಯೋಜನೆ ದೇವಾ.

ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಕುಟುಂಬ ದಿನದ ಮಹತ್ವ, ಉದ್ದೇಶ ಮತ್ತು ಅದರ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ರಿ ಅಲ್ವಾ? ಈ ವಿಶ್ವ ಕುಟುಂಬ ದಿನದ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಗಿಸ್ತೇನೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9:24. ಇದೀಗ ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272.
2: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
3: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
2: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
4: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
2: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಕೇಳುಗರೆ, ಇಂದು ಸಂಜೆ 6:51 ನಮ್ಮ ನಿಲಯದಿದ್ದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ರೈತ ಮಹಿಳೆ ಸವಿತಾ ಸಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
5: ಮಂಗಲ ಭವನ ಮಂಗಲ ಹಾರಿ ಪ್ರಭು ಸುದರ್ಶನ.
6: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರ ಆಗ್ತಾ ಇದೆ. ಹಾಗೆಯೇ 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನೀವು ಕೇಳ್ತಾ ಇದ್ರಿ. ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸಮಯ 9:05:20. ಇದೀಗ ಕೇಳಿ
1: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧಿ ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
2: ನಾವು ಎರಡನೇ ಬಾರಿ ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೊರಟ ಸಮುದ್ರ ಪ್ರಯಾಣದಲ್ಲಿ ನಿಸರ್ಗ ಸಹಜವಾಗಿ ಸೃಷ್ಟಿಸಲ್ಪಟ್ಟ ಚಂಡಮಾರುತದ ಬಗ್ಗೆ ನಿಮಗೆ ಹೇಳಿದ್ದೇನೆ. ಇಂದು ನಾನು ಡರ್ಬಾನ್ ಹಾಗೂ ನೆಟಾಲಿನ ಬಿಳಿಯರು ವರ್ಣದ್ವೇಷದಿಂದ ಸೃಷ್ಟಿಸಿದ ನನ್ನ ಮೇಲಿನ ಚಂಡಮಾರುತವನ್ನು ನಿಮಗೆ ನಾನು ಹೇಳಲೇಬೇಕಾಗಿದೆ. ಪ್ರಯಾಣಿಕರ ಮನೋರಂಜನೆಗಾಗಿ ನಾವು ಹಡಗಿನಲ್ಲಿ ಬಗೆ ಬಗೆಯ ಆಟಗಳನ್ನು ಏರ್ಪಡಿಸ್ತಾ ಇದ್ದೆವು. ಕ್ರಿಸ್ಮಸ್ ಹಬ್ಬದ ದಿನ ಹಡಗಿನ ಕಫ್ತಾನನು ಮೇಲಿನ ದರ್ಜೆಯ ಪ್ರಯಾಣಿಕರನ್ನು ಭೋಜನಕ್ಕೆ ಆಹ್ವಾನಿಸಿದ್ದನು. ಅವರ ಪೈಕಿ ನಾನು ನನ್ನ ಸಂಸಾರದವರೂ ಕೂಡ ಹೋಗಿದ್ದೆವು. ಊಟದ ತರುವಾಯ ಭಾಷಣಗಳು ರೂಢಿಯಂತೆ ಆಗಬೇಕಲ್ಲವೇ? ನಾನು ಪಾಶ್ಚಾತ್ಯ ನಾಗರಿಕತೆಯನ್ನು ಕುರಿತು ಭಾಷಣ ಆರಂಭಿಸಿದೆ. ಗಂಭೀರವಾದ ಭಾಷಣವನ್ನು ಮಾಡುವುದಕ್ಕೆ ಅದು ಕಾಲವಲ್ಲ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಾನು ಬೇರೆ ತೆರನಾದ ಭಾಷಣ ಆಗ ಕೊಡಬಲ್ಲವನಾಗಿರಲಿಲ್ಲ. ಆದರೂ ನಾನು ಈ ಸಂತೋಷ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಆದರೆ ನನ್ನ ಮನಸ್ಸೆಲ್ಲವೂ ಡರ್ಬಾನಿನಲ್ಲಿ ಬಿಳಿಯರು ನನ್ನ ಮೇಲೆ ನಡೆಸುತ್ತಿದ್ದ ವರ್ಣದ್ವೇಷದ ಹೋರಾಟದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿತ್ತು. ಏಕೆಂದರೆ ಬಿಳಿಯರ ದಾಳಿಯ ಮುಖ್ಯ ಗುರಿ ನಾನೇ ಆಗಿದ್ದೆ. ನನ್ನ ಮೇಲೆ ಬಿಳಿಯರು ಹೊರಿಸಿದ್ದ ಎರಡು ಪ್ರಮುಖವಾದ ದೋಷಾರೋಪಗಳಿದ್ದವು. ಮೊದಲನೆಯದು, ನಾನು ಭಾರತದಲ್ಲಿದ್ದಾಗ ಆ ನೆಟಾಲಿನ ಬಿಳಿಯರನ ಕುರಿತು ಅನುಚಿತವಾದ ನಿಂದನೆಯನ್ನು ಅವರ ಮೇಲೆ ಮಾಡಿದ್ದೆನು ಎಂಬುದು. ಮತ್ತೊಂದು, ನೆಟಾಲಿನಲ್ಲಿ ಭಾರತೀಯರನ್ನು ತುಂಬುವುದು ನನ್ನ ಉದ್ದೇಶ. ಅದಕ್ಕಾಗಿಯೇ ನಾನು ವಿಶೇಷವಾಗಿ ಎರಡು ಹಡಗಿನ ತುಂಬ ಪ್ರಯಾಣಿಕರನ್ನು ಭಾರತದಿಂದ ದಕ್ಷಿಣ ಆಫ್ರಿಕಕ್ಕೆ ಕರೆತಂದಿದ್ದೇನೆ ಎಂಬುದು. ನನ್ನ ಜವಾಬ್ದಾರಿ ನನಗೆ ಗೊತ್ತಿತ್ತು. ನನಗಾಗಿ ದಾದಾ ಅಬ್ದುಲ್ಲಾ ಕಂಪನಿಯವರು ಬಹಳ ಕಷ್ಟಕ್ಕೆ ಗುರಿಯಾಗಿದ್ದರು. ಪ್ರಯಾಣಿಕರ ಪ್ರಾಣಗಳೂ ಕೂಡ ಅಪಾಯದಲ್ಲಿದ್ದವು. ಅಲ್ಲದೆ ನನ್ನ ಹೆಂಡತಿ ಮಕ್ಕಳನ್ನೂ ನಾನು ಕರೆದುಕೊಂಡು ಬಂದು ಅವರನ್ನೂ ಕೂಡ ಕಷ್ಟಕ್ಕೆ ಸಿಲುಕಿಸಿದ್ದೇನಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಾನು ಪೂರ್ಣವಾಗಿ ನಿಮಗೆ ಹೇಳಬೇಕೆಂದರೆ ನಿರಪರಾಧಿಯಾಗಿದ್ದೆ. ಯಾವುದೇ ತಪ್ಪನ್ನು ನಾನು ಮಾಡಿರಲಿಲ್ಲ. ಯಾರನ್ನೂ ಭಾರತದಿಂದ ನೆಟಾಲಿಗೆ ಹೋಗಬೇಕೆಂದು ನಾನು ಖಂಡಿತ ಪ್ರೇರೇಪಣೆ ಮಾಡಿರಲಿಲ್ಲ. ನಾದೇರಿ ಹಡಗಿನಲ್ಲಿದ್ದ ಪ್ರಯಾಣಿಕರ ಪರಿಚಯವೂ ಸಹ ನನಗೆ ಇರಲಿಲ್ಲ. ಇನ್ನು ಕೋರ್ಲೆಂಡ್ ಹಡಗಿನಲ್ಲಿ ನನ್ನ ಇಬ್ಬರು ಮೂವರು ನೆಂಟರ ಹೊರತು ಆ ಹಡಗುಗಳಲ್ಲಿದ್ದ ನೂರಾರು ಪ್ರಯಾಣಿಕರ ಪೈಕಿ ಒಬ್ಬರ ಹೆಸರಾಗಲಿ ವಿಳಾಸವಾಗಲಿ ನನಗೆ ತಿಳಿದಿರಲಿಲ್ಲ. ಮತ್ತು ನೆಟಾಲ್ ನಗರದ

0: ಬಿಳಿಯರ ವರ್ತನೆಯನ್ನು ಕುರಿತು ನಾನು ಈಗಾಗಲೇ ಹಿಂದೆಯೇ ನೆಟಾಲಿನಲ್ಲಿ ಹೇಳದಿದ್ದ ಒಂದು ಮಾತನ್ನು ಕೂಡ ನಾನು ಭಾರತದಲ್ಲಿ ಅವರ ಬಗ್ಗೆ ಆಡಿರಲಿಲ್ಲ. ನಾನು ಹೇಳಿದುದಕ್ಕೆಲ್ಲ ಆಧಾರವಾಗಿ ನನ್ನಲ್ಲಿ ಬೇಕಾದಷ್ಟು ಪುರಾವೆಗಳಿದ್ದವು. ಆದುದರಿಂದ ನೆಟಾಲಿನ ಬಿಳಿಯರು ಯಾವ ನಾಗರಿಕತೆಯ ಪ್ರತಿನಿಧಿಗಳಾಗಿ ಅದಕ್ಕೆ ಬೆಂಬಲವನ್ನು ಕೊಡುತ್ತಿದ್ದರೋ ಅದನ್ನು ಕುರಿತು ನನಗೆ ಈಗ ಅಪಾರವಾಗಿ ದುಃಖವಾಯಿತು. ಬಿಳಿಯರ ನಾಗರಿಕತೆಯ ವಿಷಯ ನನ್ನ ಮನಸ್ಸಿನಲ್ಲಿ ನನ್ನ ಜೀವನ ಉದ್ದಕ್ಕೂ ಇದ್ದಿತು. ಆದುದರಿಂದ ಕಫ್ತಾನನು ಕರೆದ ಆ ಸಣ್ಣ ಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ನನ್ನ ವಿಚಾರಗಳನ್ನು ನಾನು ಮಂಡಿಸಿದ್ದೆ. ಕಫ್ತಾನನು ಇತರ ಮಿತ್ರರು ನಾನು ಯಾವ ಮನೋಭಾವದಿಂದ ಆ ಭಾಷಣವನ್ನು ಮಾಡಿದ್ದೇನೋ ಅದೇ ಭಾವದಿಂದ ಅದನ್ನು ಶಾಂತ ಚಿತ್ತರಾಗಿ ಕೇಳಿದ್ರು. ನನ್ನ ಮಾತುಗಳು ಅವರ ಭವಿಷ್ಯ ಜೀವನದ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಿದವೋ ನಾನು ಈಗ ಹೇಳಲಾರೆ. ಅನಂತರ ಹಡಗಿನ ಕಫ್ತಾನ ಮತ್ತು ಇತರ ಅಧಿಕಾರಿಗಳೊಂದಿಗೆ ನಾನು ಪಾಶ್ಚಾತ್ಯ ನಾಗರಿಕತೆಯನ್ನು ಕುರಿತು ದೀರ್ಘವಾದ ಚರ್ಚೆಯನ್ನು ಕೂಡ ನಡೆಸಿದ್ದೆ. ನನ್ನ ಭಾಷಣದಲ್ಲಿ ಪಾಶ್ಚಾತ್ಯ ನಾಗರಿಕತೆ ನಮ್ಮ ಭಾಗದ ಪೌರವಾತ್ಯ ನಾಗರಿಕತೆಗಿಂತ ಭಿನ್ನವಾಗಿದೆ. ಪಾಶ್ಚಾತ್ಯ ನಾಗರಿಕತೆ ಹಿಂಸಾ ಪ್ರಧಾನವಾದುದು, ಆದರೆ ಪೌರವಾತ್ಯ ನಾಗರಿಕತೆ ಅಹಿಂಸಾ ಪ್ರಧಾನವಾದುದು ಎಂದು ಹೇಳಿದ್ದೆ. ನನಗೆ ಅನೇಕರು ಪ್ರಶ್ನೆಗಳನ್ನು ಹಾಕಿದರು. ಪ್ರಶ್ನಿಸಿದವರ ಪೈಕಿ ಒಬ್ಬಾತ ಹಡಗಿನ ಕಫ್ತಾನನೇ ಎಂಬುದು ಈಗ ನನಗೆ ಚೆನ್ನಾಗಿ ನೆನಪು ಇದೆ. ಆತ ನನ್ನ ತತ್ವಕ್ಕೆ ನನ್ನನ್ನೇ ಬಂಧಿಸಿ ಹೇಳಿದ್ದ, ಬಿಳಿಯರು ಹೆದರಿಸುತ್ತಿರುವಂತೆಯೇ ನಿಮಗೆ ಹಾನಿಯುಂಟು ಮಾಡಿದರೆ ಒಂದು ವೇಳೆ ನಿಮ್ಮ ಅಹಿಂಸಾ ತತ್ವವನ್ನು ನೀವು ಹೇಗೆ ಕಾಪಾಡಿಕೊಳ್ಳುವಿರಿ ಎಂದು ಪ್ರಶ್ನಿಸಿದ್ದ. ಅದಕ್ಕೆ ನಾನು ತಕ್ಷಣವೇ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದೆ. ಅವರನ್ನು ಕ್ಷಮಿಸಲು ಅವರ ಮೇಲೆ ಕಾನೂನಿಗನುಸಾರವಾಗಿ ಮೊಕದ್ದಮೆ ಹೂಡದಿರಲು ದೇವರು ನನಗೆ ಧೈರ್ಯವನ್ನು ಸದ್ಬುದ್ಧಿಯನ್ನು ಕೊಡುತ್ತಾನೆಂದು ನಾನು ಸದಾಕಾಲ ಆಶಿಸುತ್ತೇನೆ ಎಂದು. ಅವರಲ್ಲಿ ನನಗೆ ಕೋಪವಿಲ್ಲ. ಬಿಳಿಯರ ಅಜ್ಞಾನ ಮತ್ತು ಸಂಕುಚಿತ ಬುದ್ಧಿಗಾಗಿ ಮಾತ್ರ ನಾನು ದುಃಖಿಸುತ್ತೇನೆ. ತಾವು ಮಾಡುತ್ತಿರುವುದು ನ್ಯಾಯವೆಂದು ಆ ಬಿಳಿಯರ ಶುದ್ಧ ಭಾವನೆ ಇರಬಹುದು. ಆದುದರಿಂದ ಅವರ ಮೇಲೆ ಕೋಪಿಸಿಕೊಳ್ಳಲು ನನಗೆ ಬೇರೆ ಕಾರಣವಿಲ್ಲ ಎಂದಿದ್ದೆ. ಪ್ರಶ್ನೆ ಹಾಕಿದವರು ಸುಮ್ಮನೆ ನಕ್ಕಿದ್ದರು. ಪ್ರಾಯಶಃ ನನ್ನ ಮಾತಿನಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ ಅನಿಸುತ್ತದೆ. ಹೀಗೆ ಸಮುದ್ರದ ಮಧ್ಯಭಾಗದಲ್ಲಿ ನಿಂತಿದ್ದ ಹಡಗಿನ ಆ ದಿನಗಳು ನಿಧಾನವಾಗಿ ಸಾಗಿದ್ದವು. ಕ್ವಾರಂಟೈನ್ ಯಾವಾಗ ಮುಗಿಯುವುದೆಂಬುದು ನನಗಿನ್ನೂ ಖಚಿತವಾಗಿರಲಿಲ್ಲ. ಕ್ವಾರಂಟೈನ್ ಅಧಿಕಾರಿಯನ್ನು ಪ್ರಶ್ನಿಸಲಾಗಿ ವಿಷಯ ತನ್ನ ಕೈಬಿಟ್ಟು ಹೋಯಿತೆಂದು ಸರ್ಕಾರದಿಂದ ಅಪ್ಪಣೆ ಬಂದ ಕೂಡಲೇ ನಮ್ಮನ್ನು ಹಡಗಿನಿಂದ ಇಳಿಯಗೊಡುವುದಾಗಿ ಅವನು ತಿಳಿಸಿದ್ದ. ಕೊನೆಗೆ ಪ್ರಯಾಣಿಕರಿಗೂ ನನಗೂ ಕಡೆಯ ಎಚ್ಚರಿಕೆ ಬಿಳಿಯರಿಂದ ಕೊಡಲ್ಪಟ್ಟಿತು. ನಿಮ್ಮ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ನಮ್ಮ ಆದೇಶದಂತೆ ನೀವು ನಡೆಯಿರಿ ಎಂದು ಪತ್ರ ಮುಖೇನ ನನಗೆ ತಿಳಿಸಿದ್ದರು. ನಾನು ಮತ್ತು ಪ್ರಯಾಣಿಕರು ನೆಟಾಲ್ ಬಂದರಿನಲ್ಲಿ ಇಳಿಯಲು ನಮಗೆ ಹಕ್ಕು ಇದೆ ಎಂದು, ಎಷ್ಟೇ ಕಷ್ಟ ಬರಲಿ ನೆಟಾಲನ್ನು ಪ್ರವೇಶ ಮಾಡುವುದು ನಮ್ಮ ದೃಢ ನಿಶ್ಚಯವೆಂದು ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೆವು. 23 ದಿನಗಳ ಕೊನೆಯಲ್ಲಿ ಬಂದರನ್ನು ಪ್ರವೇಶ ಮಾಡಲು ಹಡಗುಗಳಿಗೆ ಅಪ್ಪಣೆ ದೊರಕಿತು. ಪ್ರಯಾಣಿಕರು ಇಳಿಯುವುದಕ್ಕೂ ಅನುಮತಿ ಸಿಕ್ಕಿತು. ಅನಂತರದ ದಿನಗಳು ಬಿಳಿಯರ ವರ್ಣದ್ವೇಷದ ದಿನಗಳೇ ಆಗಿದ್ದವು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದೀಗ ಭಾವಗೀತೆಗಳನ್ನ ಕೇಳೋಣ. ಆರಂಭದಲ್ಲಿ ಕೇಳಿ ಅರ್ಚನಾ ಉಡುಪ ಅವರ ಸ್ವರದಲ್ಲಿ ಮೂಡಿಬಂದಿರುವ ಭಾವಗೀತೆಯನ್ನ. ರಚನೆ ಬಿಆರ್ ಲಕ್ಷ್ಮಣ್ ರಾವ್.

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ಸಮಯ 9:30 ಸೆಕೆಂಡುಗಳು. ಇದೀಗ ಚಿತ್ರಗೀತೆಗಳು.

ಸ್ನೇಹಿತರೆ, ಚಿತ್ರಗೀತೆಗಳ ಜೊತೆಯಲ್ಲೇ ಕೆಲವೊಂದಿಷ್ಟು ಕೇಳುಗರು ನಮಗೆ ಕಾರ್ಯಕ್ರಮದ ಪ್ರಸಾರವಾದ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಆತ್ಮೀಯ ನಿರೂಪಕರಾದ ಸುಷ್ಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಮುಂಜಾನೆ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ. ಭಕ್ತಿಗೀತೆ, ಭಾವಗೀತೆಗಳು, ಪ್ರಶ್ನೆ ಕಾರ್ಯಕ್ರಮ, ಕುಟುಂಬ ದಿನದ ಮಹತ್ವದ ಮಾಹಿತಿ, ಮಾಹಿತಿಗೆ ಪೂರಕವಾದ ಗೀತೆಗಳು ಸೂಪರ್ ಆಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಶುಭೋದಯ ಆಕಾಶವಾಣಿ ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೂ ಹಾಗೂ ತಂತ್ರಜ್ಞರಿಗೆ ಹಾಗೆಯೇ ಕೇಳುಗರ ಕುಟುಂಬಗಳಿಗೆ ವಿಶ್ವ ಕುಟುಂಬ ದಿನದ ಶುಭಾಶಯ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಕುಟುಂಬಕ್ಕೆ ಸಂಬಂಧಿಸಿದ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬರ್ತಾ ಇದೆ. ಇವರು ಸಂದೇಶ ಕಳಿಸಿರೋರು ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಅವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕೆರೆಸಂತೆಯ ಸುಮಾರು 900 ವರ್ಷಗಳಷ್ಟು ಹಿಂದಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಹಿನ್ನೆಲೆ ಹಾಗೂ ಮಾಹಿತಿ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬಂತು. ಭಕ್ತಿಗೀತೆಗಳು, 7:50 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು ಮತ್ತು ವಿಶ್ವ ಕುಟುಂಬ ದಿನದ ಕುರಿತು ನೀವು ನೀಡಿದ ವಿವರಗಳು ಹಾಗೂ ಮಾಹಿತಿ ತುಂಬಾ ಅರ್ಥಪೂರ್ಣವಾಗಿ ಮೂಡಿ ಬಂತು. ಅದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸವಿಸ್ತಾರವಾದ ಮಾಹಿತಿಯ ಸಂದೇಶಕ್ಕೆ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಹೇಳ್ತಾ ಇದ್ರೆ, ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂತ ಒಂದು ಪ್ರಶ್ನೆ ಮತ್ತು ವಿಶ್ವ ಕುಟುಂಬ ದಿನದ ಮಹತ್ವವನ್ನ ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ. ಜೊತೆಗೆ ಚಿತ್ರಗೀತೆಗಳು ಕೂಡ ಸುಮಧುರವಾಗಿದ್ವು. ಧನ್ಯವಾದ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದಿಂದಾಯ್ದ ಗೀತೆಯನ್ನ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋಣ. ಸಿಟಿ ಚಂದ್ರಶೇಖರ್ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು, ಇಲ್ಲಿಂದ ಅರ್ಥಪೂರ್ಣವಾದ ಭಾವಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಎಚ್ ಎಲ್ ಕೆ ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ಕಡೂರು ತಾಲೂಕಿನಲ್ಲಿರುವ ಪ್ರಾಚೀನ ಕಾಲದ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ತೀರಾ? ರೈತರ ಸಲಹೆಯಲ್ಲಿ ಅಡಿಕೆ ತೋಟಕ್ಕೆ ಅತಿ ಹೆಚ್ಚು ನೀರನ್ನು ಬಿಟ್ಟರೆ ಏನೂ ಆಗುತ್ತದೆ ಎಂಬುದನ್ನು ತಿಳಿದು, ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಸಹ ಒಳ್ಳೆಯ ಮಾಹಿತಿಯನ್ನು ತಿಳಿದು ದೊಡ್ಡರಂಗೇಗೌಡರ ಸಾಹಿತ್ಯದ ಮೂಲಕ ಭಾವಗೀತೆಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಮಧುರ ಚಲನಚಿತ್ರಗಳ ಜೊತೆಗೆ ವಿಶ್ವ ಕುಟುಂಬದ ದಿನದ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಮಾಹಿತಿಯನ್ನು ತಿಳಿಸಿ ಗಾಂಧಿ ಸ್ಮೃತಿ ಕಾರ್ಯಕ್ರಮದ ಬಗ್ಗೆನೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ. ಶುಭೋದಯ ಆಕಾಶವಾಣಿ, ಈ ದಿನದ ವಿಶ್ವ ಕುಟುಂಬ ದಿನದ ಶುಭಾಶಯಗಳು ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ನಿರೂಪಕರಿಗೂ ಕೇಳುಗರಿಗೂ. ಈ ದಿನದ ಎಲ್ಲ ಹಾಡುಗಳು ಮನೋಜ್ಞವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ನೀವು ಕುಟುಂಬದ ದಿನದ ವಿಶೇಷದ ಬಗ್ಗೆ ತಿಳಿಸಿದ ಮಾಹಿತಿ ತುಂಬಾ ಉಪಯುಕ್ತವಾಯಿತು ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ, ಗಿರೀಶ್, ತಕ್ಷಕ್, ಕೌಶಿಕ್, ಗಾರೆಹಟ್ಟಿ ಚಿತ್ರದುರ್ಗದಿಂದ. ಇನ್ನು ನಮಸ್ತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ, ನಿಮಗೂ ಕೂಡ ನಮಸ್ತೆ. ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ನಮನ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಮಾಹಿತಿ ಭಕ್ತಿಗೀತೆಗಳು ಚೆನ್ನಾಗಿದ್ವು. 8:30 ಪ್ರಸಾರವಾದ ವಿಶ್ವ ಕುಟುಂಬದ ದಿನದ ಪ್ರಯುಕ್ತ ಕುಟುಂಬದ ಮಾಹಿತಿ ಮತ್ತು ಕುಟುಂಬವನ್ನ ಒಳಗೊಂಡ ಚಿತ್ರಗೀತೆಗಳು ಚೆನ್ನಾಗಿತ್ತು, ಧನ್ಯವಾದ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರು ಗಾದೆ ಕೂಡ ಕಳಿಸಿದ್ದಾರೆ, ಮೂಗು ಹಿಡಿದರೆ ಬಾಯಿ ತೆರೆಯುವುದು. ಇನ್ನು ಕನ್ನಡ ವಿಚಾರ ಅಂತ ಕೂಡ ಕಳಿಸಿದ್ದಾರೆ, ಧರ್ಮಸ್ಥಳ ಶ್ರೀ ಕ್ಷೇತ್ರವು ಅನ್ನ ವಿದ್ಯೆ ಅಭಯ ವಸ್ತ್ರ ತೈಲ ಹೀಗೆ ಎಲ್ಲ ದಾನಗಳಿಗೆ ಖ್ಯಾತಿ ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಸ್ತೆ ಆಕಾಶವಾಣಿ, ಮೇಘ, ಪ್ರದೀಪ್, ದೊಡ್ಡ ಸಿದ್ದವನಹಳ್ಳಿಯಿಂದ, ಈ ದಿನದ ಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದ್ವು, ನಿಮಗೂ ನಿಮ್ಮ ಕುಟುಂಬದವರಿಗೂ ವಿಶ್ವ ಕುಟುಂಬ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಆಕಾಶವಾಣಿಯ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ನಮಸ್ತೆ ಮೇಡಮ್, ಬಾಗೇನಾಳ್, ರಮ್ಯಾ, ನಿತಿನ್, ಯಶವಂತ್, ಸುರೇಶ್, ಬೆಳಗಿನ ನಮನ ಭಕ್ತಿ ಗೀತೆಗಳು ಜೊತೆಗೆ ನೀಡಿದ ಮಾಹಿತಿಯು ತುಂಬಾ ಇಷ್ಟ ಆಯ್ತು. ಕುಟುಂಬದ ದಿನದ ಬಗ್ಗೆ ಮಾಹಿತಿನ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ರಿ. ನಾನು ನನ್ನದು ಅನ್ನುವುದಕ್ಕಿಂತ ನಾವು ನಮ್ಮವರು ಎಂಬುವುದೇ ಕುಟುಂಬ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ರೆ, ಹೌದಲ್ವಾ? ಇನ್ನು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ಮಾತು ನಿಜಕ್ಕೂ ಸತ್ಯ. ಇವತ್ತಿನ ಕಾರ್ಯಕ್ರಮಗಳು ತುಂಬಾ

ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇದೀಗ ಕೇಳೋಣ ಲೈಫು ಇಷ್ಟೇನೆ ಚಿತ್ರದ ಗೀತೆಯನ್ನ, ಹಾಡಿದರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಆಗ್ತಾ ಇದೆ. ಗ್ರಾಮೀಣ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇದೀಗ ಕೇಳೋಣ ಅಂಜನಿ ಪುತ್ರ ಚಿತ್ರದಿಂದಾದ ಗೀತೆಯನ್ನ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹಾಗೆ ಭಾವಗೀತೆಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇದೀಗ ಕೇಳೋಣ ಅಖೀರಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್. ಸಾಹಿತ್ಯ ಧನಂಜಯ್ ಅವರದು, ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಕೈಲಾಶ್ ಖೇರ್ ಮತ್ತು ಇಂದು ನಾಗರಾಜ್. ಸಾಹಿತ್ಯ ಕವಿರಾಜ್ ಅವರದು ಸಂಗೀತ ಸಂಯೋಜನೆ ಎಪಿ ಅರ್ಜುನ್ ಜನ್ಯ.

0: ಜನರಂಜಿನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಗ್ರಾಮೀಣ ಮಹಿಳೆಯರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿರೋದು ಸುಷ್ಮಾ ವಿ, ಹಾಗೆ
1: ನಾನು ಸುಮಾ.
0: ಗುಡ್ ಮಾರ್ನಿಂಗ್ ಸುಮಾ.
1: ಹಾಯ್ ಸುಷ್ಮಾ.
0: ಹಾಯ್. ಓಕೆ, ನಮ್ಮ ಕಾಲರ್ಸ್ ರೆಡಿ ಇದ್ದಾರೆ, ಯಾರೆಲ್ಲ ಕರೆ ಮಾಡಿದ್ದಾರೆ, ಮೊದಲನೇ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಿಮ್ ಹೆಸರು?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
1: ಓಕೆ, ಸರಸ್ವತಿ ಅವರಿಗೆ ಮೊದಲನೇ ಕರೆ ಸಿಕ್ಕಿದೆ.
2: ಹೌದು ಮ್ಯಾಮ್, ನಿಮ್ಮಲ್ಲಿ ಮಾತಾಡುವ ಭಾಗ್ಯ ಸಿಕ್ಕಿತ್ತು ಬೇಗವೇ.
0: ಓಕೆ,
1: ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
2: ನನಗೆ ಹುಲಿಯ ಹಾಲಿನ ಮೇವು ಚಿತ್ರದಿಂದ ಮೇಡಮ್. ಚಿನ್ನದ ಮಲ್ಲಿಗೆ ಹೂ ಬಿಡು ನೀ ಬೆಂಕದ ಚೇರಿ ಅಂತ ಒಂದು ಹಾಡು.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಕೂಡ.
2: ಮಂಗಳೂರಿನವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ನಿಮ್ಮನ್ನೆಲ್ಲ.
0: ಓಕೆ, ನಾವು ಕೂಡ ಅವ್ರನ್ನ ಕೇಳ್ತೇವೆ ಅಂತ
2: ಹೇಳ್ತಾರೆ ಮೇಡಮ್. ನಿಮ್ಮವನ್ನ
1: ಹೇಳಿ,
2: ಆಕಾಶವಾಣಿಯಲ್ಲಿ ಮಂಗಳೂರು ಆಕಾಶವಾಣಿಯವರು ಎಲ್ಲರೂ ಕೇಳ್ತಾರೆ ನಿಮ್ಮನ್ನೆಲ್ಲ.
1: ಓಕೆ, ಖುಷಿ ಆಯ್ತು ನಮಗೂ ಕೂಡ. ಧನ್ಯವಾದಗಳು ಸರಸ್ವತಿ ಅವರೇ, ನಿಮ್ಮ ಮೆಚ್ಚಿನ ಗೀತೆ.
2: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ. ಓಕೆ, ಇದೀಗ ಕೇಳಿ ಬರೋಣ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆನ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

0: ಓಕೆ ಸುಮ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ದೊಣ್ಣೆಹಳ್ಳಿಯಿಂದ ಮೇಡಮ್ ಅವರೇ, ಮಂಜುಳಾ ಅಂತ.
0: ಮಂಜುಳಾ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀವಿ ಮೇಡಮ್ ಅವರೇ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಜನರಂಜನೆ ಕಾರ್ಯಕ್ರಮದಲ್ಲಿ?
1: ಕಾರ್ಯಕ್ರಮದಲ್ಲಿ ಜಮೀನ್ದಾರು ಮೂವಿಯಿಂದ ಎತ್ತವಳು ಯಾರಮ್ಮ ಒತ್ತವಳು ಯಾರಮ್ಮ.
0: ಓಕೆ ಮಂಜುಳಾ, ಜಮೀನ್ದಾರು ಮೂವಿಯಿಂದ ನಿಮ್ಮ ಚಿತ್ರ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಸರಿ ಮೇಡಮ್.
0: ಇದೀಗ ಕೇಳೋಣ ಜಮೀನ್ದಾರು ಚಿತ್ರದ ಗೀತೆಯನ್ನ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ.
1: ಸುಷ್ಮಾ, ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಿಮ್ ಹೆಸರು ಹೇಳಿ.
2: ನಾಗರತ್ನಮ್ಮ ಮೇಡಮ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾಗರತ್ನಮ್ಮ? ತೋರಣಗಟ್ಟೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ?
2: ಮನೆ ಕೆಲಸ ಮಾಡಮ.
1: ಮನೆ ಕೆಲಸ ಮಾಡ್ತೀರಿ? ತಿಂಡಿ ಎಲ್ಲ ಆಗಿದೆ?
0: ಆದ್ರೂ ಯಾಕೆ ವಾಯ್ಸ್ ತುಂಬಾ ಲೋ ಇದೆ ನಾಗರತ್ನಮ್ಮ ಅವರೇ?
1: ಕೇಳಿಸ್ತಾ ಇಲ್ಲ ನಮ್ಗೆ.
0: ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ಸ್ಲೋ ಆಗಿ ಮಾತಾಡ್ತಾ ಇದೀರಲ್ಲ, ಯಾಕೆ ಅಂತ ಕೇಳಿದ್ವಿ. ಹೌದಾ?
1: ಜನರಂಜನಿ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
2: ಬಂಗಾರದ ಊಟದಿಂದ ನೀ ನಡೆವ.
1: ನೋಡಿದಿರಾ ಸಿನಿಮಾ? ಓಕೆ, ಯಾರ್ಯಾರು ಇದಾರೆ ಸಿನಿಮಾದಲ್ಲಿ ಹೇಳಿ.
2: ರಾಜ್ಕುಮಾರ್, ಕಲ್ಪನಾ.
1: ತುಂಬಾ ಹಳೆ ಸಿನಿಮಾ ಅಲ್ವಾ? ಓಕೆ ನಾಗರತ್ನಮ್ಮ, ಧನ್ಯವಾದಗಳು. ನೀವು ಯಾಕೋ ತುಂಬಾ ಚಿಕ್ಕ ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ ಗೀತೆ ಪ್ರಸಾರ ಆಗತ್ತೆ.
0: ಇದೀಗ ಕೇಳೋಣ ಬಂಗಾರದ ಹೂ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಪಿ ಸುಶೀಲಾ.

0: ಸುಷ್ಮಾ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
1: ಉಮಾದೇವಿ ಮೇಡಮ್, ಬಿಆರ್ ಪ್ರಾಜೆಕ್ಟ್ ಇಂದ, ಶಿವಮೊಗ್ಗ ಜಿಲ್ಲೆ.
0: ಬಿಆರ್ ಪ್ರಾಜೆಕ್ಟ್, ಓಕೆ. ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಿ ಅಲ್ವಾ?
1: ಹೌದು ಮೇಡಮ್, ಹೌದು.
0: ನಮಗೆ ನಿಲಯದ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಿ?
1: ಕೇಳ್ತೀನಿ ಮೇಡಮ್. ಬೆಳಗ್ಗೆಯಿಂದ ನಮನ ಭಕ್ತಿ ಗೀತೆಗಳು, ಮತ್ತೆ ಜಾನಪದ ಗೀತೆಗಳು, ಚಿತ್ರಗೀತೆಗಳು, ಮತ್ತೆ ಬಿಳಿ ಏಳು ಮುಕ್ಕಾಲಿಗೆ ಇದು ಪ್ರಶ್ನೆ, ಇದಕ್ಕೆ ರಸಪ್ರಶ್ನೆಗೆ ನಾನು ಭಾಗವಹಿಸ್ತೀನಿ. ಮತ್ತೆ 9 ಗಂಟೆಗೆ ಕಾಮನ ಬಿಲ್ಲು, 11 ಗಂಟೆಗೆ ಜಾನಪದ ಗೀತೆ, ಮತ್ತೆ ಕಣದು ಮಾಹಿತಿ ಕಣಜ, ಅದನ್ನು ಎಲ್ಲ ಪ್ರೋಗ್ರಾಮ್ ಕೇಳ್ತೀನಿ ಮೇಡಮ್.
0: ಯಾವ ಗೀತೆ ಕೇಳಕ್ ಇಷ್ಟಪಡ್ತೀರಿ?
1: ಬಡದಿಂಗಳ ಬಾಲಲ್ಲಿ ಗೋಪಾಲ ಕೇಳು ಹಾಡು
0: ಮೇಡಮ್. ನಿಮ್ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಉಮಾದೇವಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ನಿಮಗೂ, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಕಡೆ ಎಲ್ಲರಿಗೂ ಧನ್ಯವಾದಗಳು ಮೇಡಮ್.
0: ಹೌದು ಸುಷ್ಮಾ, ಮತ್ತು ಇವತ್ತು 4 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ನಿಲಯದಿಂದ ಜನರಂಜನಿ ಕಾರ್ಯಕ್ರಮ ಮತ್ತೊಮ್ಮೆ ಪ್ರಸಾರ.
2: ಹೌದು, ನೆಚ್ಚಿನ ಚಿತ್ರಗೀತೆಗಳನ್ನ ಎಲ್ಲ ಕೇಳುಗರು ಕರೆ ಮಾಡಿ
0: ಮತ್ತೊಮ್ಮೆ ಕೇಳಬಹುದು. ಹಾಗೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನ
2: ಓಕೆ, ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 944864402 3, ಮತ್ತೊಂದು ಸಂಖ್ಯೆ 9141970272. 4 ಗಂಟೆಯಿಂದ 5 ಗಂಟೆವರೆಗೂ ಮತ್ತೆ ಜನರಂಜನೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ
0: ಅಂತ ಹೇಳಿ.
2: ಓಕೆ, ಉಮಾದೇವಿಯವರು ಕರೆ ಮಾಡಿ ಬೆಳದಿಂಗಳ ಬಾಲೆ ಚಿತ್ರದ ಗೀತೆಯನ್ನ ಕೇಳಿದ್ರು, ಅವರ ನೆಚ್ಚಿನ ಗೀತೆ ಪ್ರಸಾರ ಮಾಡೋಣ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ, ಹೆಸರೇಳಿ.
1: ನಮ್ಮ ಹೆಸರು ಭಾರತಿ ಅಂತ ಮೇಡಮ್ ಅವರೇ.
0: ಭಾರತಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಭಾರತಿ ಅವರೇ?
1: ಹ್ಞೂ ಮೇಡಮ್ ಅವರೇ, ಕೇಳ್ತಾ ಇರ್ತೀವಿ.
0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ನಮಗೆ ಶುಕ್ಲಾಂ ಬರದರಂ ಅದ್ರಾಗಿಂದ ಚಿತಪಟ ಚಿತಪಟ ಚಿನಗುಳಿ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ.
1: ಥ್ಯಾಂಕ್ಸ್ ಮೇಡಮ್ ಅವರೇ.
0: ಥ್ಯಾಂಕ್ ಯು. ಇದೀಗ ಕೇಳೋಣ ಶುಕ್ಲಾಂ ಬರದರಂ ಚಿತ್ರದ ಗೀತೆನ. ಹಾಡಿದ್ದಾರೆ ಹೇಮಂತ್ ಮತ್ತು ನಂದಿತಾ.

0: பட்ட சின்ன குழி கிளக்கில நகையே பழுவது. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಸುಷ್ಮಾ.
1: ಓಕೆ ಸುಮಾ.
0: ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ.
2: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ತೆ, ಹೆಸರೇಳಿ.
2: ನಾವು ಬೆಳಗಾಂ ಜಿಲ್ಲೆ ಅತ್ನಿ ತಾಲೂಕು ಜಿಕ್ಕೂಡ ಗ್ರಾಮದಿಂದ ಶಿವಲೀಲಾ ಶ್ರೀಶೈಲ ತೇಲಿ ಅಂತ ಮಾತಾಡೋದು ಮೇಡಮ್.
0: ಓಕೆ, ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ ಶಿವಲೀಲಾ ತೇಲಿ ಅವರೇ?
2: ಕೇಳ್ತಾ ಇದ್ರಿ ಮೇಡಮ್.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ?
2: ನಮ್ಗೆ ಮಿಲನ ಫಿಲ್ಮ್ನಿಂದ ಅಂತೂ ಇಂತೂ ಪ್ರೀತಿ ಬಂತ್ರಿ ಮೇಡಮ್.
0: ಓಕೆ, ಯಾಕೆ ಇಷ್ಟ ಈ ಗೀತೆ?
2: ಅದು ಸಂಗೀತ ಚೆನ್ನಾಗಿದ್ರಿ ಮೇಡಮ್ ರೀ.
0: ಓಕೆ,
2: ಫಿಲ್ಮ್ನು ಚೆನ್ನಾಗಿದೆ ರೀ.
0: ಸಿನಿಮಾ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಸಾಹಿತ್ಯ ಅಲ್ವಾ?
2: ಹೌದ್ರಿ.
0: ಓಕೆ, ನಿಮ್ಮ ಮೆಚ್ಚಿನ
2: ರಾಜ್ಕುಮಾರ್ ಅಭಿಮಾನಿ ಮೇಡಮ್ ರೀ.
0: ಓಹ್, ಅಭಿಮಾನಿನ ನೀವು?
2: ಹೌದ್ರಿ.
0: ಓಕೆ, ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಶಿವಲೀಲ ಅವರೇ.
2: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ನಮಸ್ತೆ.
1: ಇದೀಗ ಕೇಳೋಣ ಮಿಲನ ಚಿತ್ರದ ಗೀತೆಯನ್ನ. ಹಾಡಿದರೆ ಉದಿತ್ ನಾರಾಯಣ್ ಮತ್ತು ಚಿತ್ರ, ಸಾಹಿತ್ಯ ಜಯಂತ್ ಕಾಯ್ಕಣಿ, ಸಂಗೀತ ಸಂಯೋಜನೆ ಮನೋಮೂರ್ತಿ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್, ನಮ್ಮ ಹೆಸರು ಭಾಗ್ಯಮ್ಮ ಸಣ್ಣಮಲ್ಲಯ್ಯ ಅಂತ, ಮಳಕಲ್ಮೂರು ತಾಲೂಕು 18 ಹೊರಟಿನಿ ಮೇಡಮ್.
0: ಓಕೆ ಭಾಗ್ಯಮ್ಮ ಅವರೇ, ಹೊಸ ಕೇಳಿದ್ರ ನೀವು?
1: ಇಲ್ಲ, ನಾವು ಸಾಕಷ್ಟು ಕರೆ
2: ಮಾಡಿದ್ದೀವಿ
1: ಮೇಡಮ್. ನಾವು ಬಂಡೆ ಕೆಲಸ ಮಾಡ್ತೀವಿ.
2: ಓಕೆ, ಕಾರ್ಯಕ್ರಮ ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಿ?
1: ಹಾ, ಕೇಳ್ತಾನೆ ಮಾಡ್ತಿರ್ತೀವಿ ಮೇಡಮ್. ಆಗ್ಲೇ ಒಂದ್ಸತಿ ಕಾಲ್ ಕನೆಕ್ಟ್ ಆಗಿತ್ತು, ನೀವು ಕಟ್ ಮಾಡಿದ್ರಲ್ಲ.
2: ಹೌದಾ, ನಿಮ್ಮ ಧ್ವನಿ ಕೇಳಿಸಿಲ್ಲ ನಮಗೆ ಬಹುಶಃ. ಓಕೆ, ಯಾವ ಕೇಳಿಕ್ ಇಷ್ಟಪಡ್ತೀರಿ ಭಾಗ್ಯಮ್ಮರೇ?
1: ಮೇಡಮ್, ನಮ್ಗೆ ಅಮೃತ ಅರಶಿನ ಚಿತ್ರ.

0: ಸುಂದರ ಬೆಳದಿಂಗಳ ಅಂತ ಇದೆಯಲ್ಲ ಮೇಡಮ್ ಆ ಸಾಂಗ್.
1: ಓಕೆ ಓಕೆ, ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ನಮಸ್ತೆ.
2: ಇದೀಗ ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ಸಂಯೋಜನೆ ದೇವಾ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಕೇಳಿದ್ವಿ.
1: ಒಂದು ಸುಮಧುರ ಗೀತೆ ಅಲ್ವಾ
0: ಸುಮಾ.
1: ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ.
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಹೆಸರೇಳಿ.
2: ನಾಗವೇಣಿ ಅಂತ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾಗವೇಣಿ?
2: ಮಲ್ಲಾಪುರ ಗೊಲ್ರಟ್ಟಿ.
0: ಮಲ್ಲಾಪುರ ಗೊಲ್ರಟ್ಟಿ ಇಂದನಾ? ಓಕೆ, ಯಾವ ಹಾಡು ಬೇಕು ನಿಮ್ಗೆ?
2: ಹೃದಯ ಅಂತ ಫಿಲಂ ನಾಗೆ ಅಣ್ಣಯ್ಯ ಹೃದಯ ಅಂತ ಸಾಂಗ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಿ ನಾಗವೇಣಿ?
2: ಕೂಲಿ ಕೆಲಸ ಮಾಡ್ತೀವಿ ಮೇಡಮ್.
0: ಓಕೆ, ಕಾರ್ಯಕ್ರಮಗಳು ಕೇಳ್ತಾ ಇರ್ತೀರಾ ಬಿಡುವಿದ್ದಾಗ?
2: ಕೇಳ್ತೀವಿ ಮೇಡಮ್.
0: ಯಾವೆಲ್ಲ ಇಷ್ಟ ಆಗುತ್ತೆ ಕಾರ್ಯಕ್ರಮಗಳು ನಿಮಗೆ?
2: ಎಲ್ಲ ಇಷ್ಟ ಆಗ್ತದೆ ಮೇಡಮ್.
0: ಎಲ್ಲ ಇಷ್ಟ ಆಗುತ್ತೆ,
1: ಅದರಲ್ಲೂ ಜನರಂಜನೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ
2: ತುಂಬಾ ಇಷ್ಟ ಮೇಡಮ್?
0: ಹೌದು, ಯಾಕೆಂದ್ರೆ ನೀವು ಹೇಳುವಂತ ಗೀತೆ ಪ್ರಸಾರ ಆಗುತ್ತಲ್ಲ ಅಲ್ವಾ? ಓಕೆ ನಾಗವೇಣಿ, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಇದೀಗ ಕೇಳೋಣ ಚೈತ್ರ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಮೂಡಿ ಬಂದಿರುವ ಹೃದಯವಂತ ಚಿತ್ರದ ಗೀತೆಯನ್ನ ಸಾಹಿತ್ಯ ಹಂಸಲೇಖ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

0: ஓகே, நெக்ஸ்ட் காலர் யாரும் தன்னோட. ஹலோ
1: ஹலோ, நமஸ்தே.
0: நமஸ்தே, யார் இது?
1: ಚಳ್ಕೆರೆ ತಾಲೂಕು ಮಿರಸಾಗೇಳಿಯಿಂದ ಅನುಜಾಕ್ಷಿ ಮೇಡಮ್ ಅವರು.
0: ಓಕೆ ಅನುಜಾಕ್ಷಿ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ?
1: ಹಾ, ಕೇಳ್ತಾ ಇರ್ತೇವೆ ಮೇಡಮ್ ಅವರು.
0: ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
1: ನಾವು ರೈತರು.
0: ರೈತರು,
2: ಓಕೆ. ಇದೇ ಮೊದಲನೇ ಬಾರಿನಾ ಅನುಜಾಕ್ಷಿ ಅವರೇ ಕರೆ ಮಾಡಿದ್ದು?
0: ಅನುಜಾಕ್ಷಿ,
2: ಕ್ಷಮಿಸಿ.
1: ಇಲ್ಲ ಮ್ಯಾಮ್, ಮಾಡ್ತಾ ಇರ್ತೀನಿ, ಅವಾಗ ಕಾಲ್ ಸಿಗ್ತಾ ಇರುತ್ತೆ, ಟ್ರೈ ಮಾಡ್ತಾ ಇರ್ತೀನಿ.
2: ಪ್ರಯತ್ನ ಮಾಡ್ತಿರ್ತೀರಿ,
0: ಇವತ್ತು ಕರೆ ಸಿಕ್ಕಿದೆ.
1: ಹೌದೌದು, ಸಿಕ್ಕಿದೆ.
0: ಓಕೆ, ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮ್ಗೆ?
1: ರವಿ ವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಅಂತ ಈ ಸಾಂಗ್ ಬೇಕಿತ್ತು ಮೇಡಮ್.
2: ಓಕೆ, ಗೀತೆ ಪ್ರಸಾರ ಆಗುತ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮ್ಯಾಮ್.
2: ಹೌದು ಸುಷ್ಮಾ, ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜನಿ ನೇರ ಫೋನ್ ಇನ್ ಕಾರ್ಯಕ್ರಮ ಮತ್ತೆ ಪ್ರಸಾರ ಆಗುತ್ತೆ. ನಮ್ಮೆಲ್ಲಾ ಕೇಳುಗರು ಕೂಡ ಕರೆ ಮಾಡಿ ತಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಬಹುದಲ್ವಾ?
0: ಹೌದು. ಓಕೆ, ಇದೀಗ ಕೇಳೋಣ ರವಿ ವರ್ಮಾ ಚಿತ್ರದ ಗೀತೆಯನ್ನ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್, ಶುಭೋದಯ, ಶುಭ ದಿನ.
0: ಶುಭ ದಿನ ನಿಮ್ಗೂ ಕೂಡ. ಯಾರಿದು?
1: ಮೀನಾ ತಿಪ್ಪೇಸ್ವಾಮಿ ಅಂತ, ತಳುಕು ಕೋಡಿಹಳ್ಳಿಯಿಂದ.
0: ಓಕೆ ಮೀನಾ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ?
1: ಹೌದು ಮೇಡಮ್, ತಪ್ಪದೇ ಕೇಳ್ತಾ ಇರ್ತೀನಿ, ತುಂಬಾ ಇಷ್ಟ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಇಂದಿನ ಕಾರ್ಯಕ್ರಮದಲ್ಲಿ?
1: ನನಗೆ ಬಾನಲ್ಲೂ ನೀನೆ ಬುಯಲು ನೀನೆ ಫಿಲಂ ಇಂದ ಪ್ರೇಮವೇ ಪ್ರೇಮವೇ ಬೇಕಾಯಿತು ಸಾಂಗ್ ಇಲ್ಲ ಅಂತ ಹೇಳ್ತಿದಾರೆ, ಹಾಗಾಗಿ ಚೆಲುವೇನು ಸಾಂಗ್ ಪ್ರೇಮ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮಗೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಇದೀಗ ಕೇಳೋಣ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಚಿತ್ರದ ಗೀತೆಯನ್ನ. ಹಾಡಿದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಎಸ್ ನಾರಾಯಣ ಅವರದು, ಸಂಗೀತ ಸಂಯೋಜನೆ ಪ್ರಶಾಂತ್ ರಾಜ್.

ಇದುವರೆಗೂ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇಷ್ಟು ಕಾಲ ನಾವು ನಿಮ್ಮ ಜೊತೆಯಾಗಿದ್ದು ಸುಷ್ಮಾ, ಹಾಗೆ ತಾಂತ್ರಿಕ ಸಹಕಾರ ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾ ಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:50. ಇದೀಗ ಕೇಳಿ ಜನಪದ ಗೀತೆಗಳನ್ನ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640423 ಮತ್ತೊಂದು 9141970272. ಕಾರ್ಯಕ್ರಮ ಪ್ರಸಾರವಾಗುವುದು ಈ ಸಂಜೆ 5:30.

ಕೇಳುಗರೆ, ಈ ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಾಯ್ಕಲ್ಲು ಗ್ರಾಮದ ಆಲಿಕೆ ಪಾಲಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಸವಿತಾ ಸಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ.

ಕೇಳುಗರೆ ಇದೊಂದು ಪ್ರಕಟಣೆ. ದಿನಾಂಕ 4/4/2026 ಗುರಿ ನಿಗದಿಯಂತೆ 93 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 93 ಅಂಗನವಾಡಿ ಸಹಾಯಕಿಯರನ್ನು ಆಯ್ಕೆ ಮಾಡಲು ಚಿತ್ರದುರ್ಗ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನೆ 15, ಭರಮಸಾಗರ ಯೋಜನೆ 14, ಚಳ್ಳಕೆರೆ ಯೋಜನೆ 14, ಹಿರಿಯೂರು ಯೋಜನೆ 13, ಹೊಳಲ್ಕೆರೆ ಯೋಜನೆ 13, ಹೊಸದುರ್ಗ ಯೋಜನೆ 14, ಮೊಳಕಾಲ್ಮೂರು ಯೋಜನೆ 10, ಒಟ್ಟು 93 ಹುದ್ದೆಗಳಿಗೆ ಗೌರವಧನದ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗಳಲ್ಲಿ ಅರ್ಜಿಗಳನ್ನು ಪಡೆದು ಭರ್ತಿ ಮಾಡಿ ಕಚೇರಿಯಲ್ಲಿ ಇಟ್ಟಿರುವಂತಹ ಅರ್ಜಿ ಪೆಟ್ಟಿಗೆಯಲ್ಲಿ ಹಾಕತಕ್ಕದ್ದು. ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಇಲಾಖಾ ಮಾರ್ಗಸೂಚಿಯ ಪ್ರಕಾರ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026 ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ವ್ಯಾಪ್ತಿಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯನ್ನು ಕಚೇರಿ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 8/5/2026, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026 ಆಗಿರುತ್ತೆ. ಪ್ರಕಟಣೆ ಕೇಳಿದಿರಿ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಕೇಳಿದರೆ ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಹಾಗೆ ರಾತ್ರಿ 8 ಗಂಟೆಯಿಂದ 8:45ರವರೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲಿಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು. 9448640273 ಮತ್ತೊಂದು 9141970272. ಕರೆ ಮಾಡಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ.

ಈ ರಾತ್ರಿ 7:45 ನಮ್ಮ ನಿಲಯದಿಂದ ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯಶ್ರೀ ಇಟಗಿ ಮಾತನಾಡುತ್ತಾರೆ. ಈ ರಾತ್ರಿ 9:30 ನಮ್ಮ ನಿಲಯದಿಂದ ಭಕ್ತಿ ಪ್ರಧಾನ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 11:30:02 ಇದೀಗ ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ. ಆತ್ಮೀಯ ಕೇಳುಗರೆ, ಇಂದಿನ ಸಾಧಕರ ಪರಿಚಯದಲ್ಲಿ ನಾನು ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿಗೆ ಎಷ್ಟು ಶಿಕ್ಷಣ ಸಿಗಬಹುದು? 2, 4, 10 ಡಿಗ್ರಿಗಳು, 20 ಹೆಚ್ಚು ಡಿಗ್ರಿಗಳನ್ನು ಗಳಿಸಿದಂತಹ, ಸುಮಾರು 42 ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದಂಥ, ಹಾಗೆ 2 ಬಾರಿ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ, ಹಾಗೂ ಏಕಕಾಲದಲ್ಲಿ 14 ಸಚಿವಾಲಯಗಳ ಉಸ್ತುವಾರಿ ವಹಿಸಿಕೊಂಡಂತಹ ಒಬ್ಬ ಸೂಪರ್ ಹೀರೋ. ಅವರ ಹೆಸರು ಶ್ರೀಕಾಂತ್ ಜಿಜ್ಕರ್ ಅಂಥೇಳಿ. ಅವರ ಪರಿಚಯವನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ರಾಮ್ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ನಂದಿತಾ.

ಕೇಳುಗರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ಡಾಕ್ಟರ್ ಶ್ರೀಕಾಂತ್ ಜಿಜ್ಕರ್ ಅವರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇವರು ಸೆಪ್ಟೆಂಬರ್ 14, 1954 ಜನಿಸ್ತಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ವಿದ್ಯಾವಂತ ವ್ಯಕ್ತಿ ಅಂಥೇಳಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಗುರುತಿಸಲ್ಪಟ್ಟಿದ್ದಾರೆ.

ಮೂಲತಃ ಮಹಾರಾಷ್ಟ್ರದವರು ಇವರು. ಹಾಗೆ ಒಟ್ಟು 20ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯದ ಪದವಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಯಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ರು. ಇವರು ಮಹಾರಾಷ್ಟ್ರದ ಕಟೋಲ್ನಲ್ಲಿ ಮರಾಠಿ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ಮೊದಲ ಪದವಿಗಳು ವೈದ್ಯಕೀಯದಲ್ಲಿ, ಅಂದರೆ MBBS ಮತ್ತು MDಯನ್ನು ತಗೊಳ್ತಾರೆ. ನಂತರ ಅವರು ಕಾನೂನು ಪದವಿ, ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಸ್ನಾತಕೋತ್ತರ ಕಾನೂನು, ವ್ಯವಹಾರ ಆಡಳಿತದಲ್ಲಿ ಸ್ನಾತಕೋತ್ತರ ಪದವಿ, ವ್ಯವಹಾರ ಆಡಳಿತದಲ್ಲಿ ಡಾಕ್ಟರೇಟ್ ಪದವಿ, ಹಾಗೆ ಪತ್ರಿಕೋದ್ಯಮದಲ್ಲಿ ಪದವಿ, ಸಂಸ್ಕೃತದ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಮತ್ತು ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಂಸ್ಕೃತ, ಇತಿಹಾಸ, ಇಂಗ್ಲಿಷ್ ಸಾಹಿತ್ಯ, ತತ್ವಶಾಸ್ತ್ರ, ರಾಜಕೀಯ ವಿಜ್ಞಾನ, ಪ್ರಾಚೀನ ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ಪುರಾತತ್ವ ಶಾಸ್ತ್ರ ಮತ್ತು ಮನೋವಿಜ್ಞಾನದಲ್ಲಿ 10 ಸ್ನಾತಕೋತ್ತರ ಪದವಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಅವರ ಹೆಚ್ಚಿನ ಪದವಿಗಳನ್ನು ಪ್ರಥಮ ದರ್ಜೆಯೊಂದಿಗೆ ನೀಡಲಾಗಿದೆ. ಹಾಗೆ ಅವರು ಬಹು ಚಿನ್ನದ ಪದಕಗಳನ್ನು ಕೂಡ ಪಡ್ಕೊಂಡಿದ್ರು. 1973 ಮತ್ತು 1990 ನಡುವೆ ಅವರು 42 ವಿಶ್ವವಿದ್ಯಾಲಯ ಪರೀಕ್ಷೆಗಳನ್ನು ಅವರು ಬರೆದ್ರು ಅಂಥೇಳಿ ಹೇಳ್ಬೋದು. ಹಾಗೆ 1978 ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದಂತಹ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗೆ ಹಾಜರಾಗ್ತಾರೆ ಮತ್ತು ಭಾರತೀಯ ಪೊಲೀಸ್ ಸೇವೆಗೆ ಕೂಡ ಆಯ್ಕೆ ಆಗ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇವರ ಬಗ್ಗೆ ತಿಳಿಸ್ತೇನೆ. ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನು. ಚಿತ್ರ ಅಣ್ಣಾ ಬಾಂಡ್, ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳಿದ್ರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ನಾನು ಡಾಕ್ಟರ್ ಶ್ರೀಕಾಂತ್ ಅವರ ಸಾಧನೆಯನ್ನ ಕುರಿತು ನಿಮಗೆ ತಿಳಿಸ್ತಾ ಇದ್ದೆ. ನಮ್ಮಲ್ಲಿ ಲಕ್ಷಾಂತರ ಯುವಕರು ಯುವತಿಯರು UPSC ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಾರೆ. ಅವರಲ್ಲಿ ಒಮ್ಮೆ ಉತ್ತೀರ್ಣರಾದರೆ ದೊಡ್ಡ ಕನಸು ನನಸಾಗುತ್ತಲ್ಲ ಅಂಥೇಳಿ ಬೀಗ್ತಾರೆ. ಆದರೆ ಡಾಕ್ಟರ್ ಶ್ರೀಕಾಂತ್ ಅವರು ಈ ಸಾಧನೆಯನ್ನ ಒಮ್ಮೆ ಅಲ್ಲ ಎರಡು ಬಾರಿ ಮಾಡ್ತಾರೆ. 1978 ಅವರು ಭಾರತೀಯ ಪೊಲೀಸ್ ಸೇವೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಎರಡು ವರ್ಷಗಳ ನಂತರ 1980 ಅವರು ಮತ್ತೆ UPSC ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಪರೀಕ್ಷೆಯಲ್ಲಿ ರ್ಯಾಂಕ್ ಮೇಲೆ ಅವರು ಪಾಸಾಗಿ ಭಾರತೀಯ ಆಡಳಿತ ಸೇವೆ ಅಂದರೆ IAS ಕೂಡ ಅವರು ಆಯ್ಕೆ ಆಗ್ತಾರೆ. ಹಾಗೆ ಮಹಾರಾಷ್ಟ್ರದ ಅತ್ಯಂತ ಕಿರಿಯ ಶಾಸಕ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇವರು ತಮ್ಮ IAS ಉದ್ಯೋಗವನ್ನು ತೊರೆದು ರಾಜಕೀಯಕ್ಕೆ ಬರ್ತಾರೆ. 1980 26 ವಯಸ್ಸಿನಲ್ಲಿ ಅವರು ಮಹಾರಾಷ್ಟ್ರದ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಇದು ಒಂದು ದಾಖಲೆ ಅಂತ ಹೇಳ್ಬೋದು. ನಂತರ ಅವರನ್ನು ಮಹಾರಾಷ್ಟ್ರ ಸರ್ಕಾರದಲ್ಲಿ ರಾಜ್ಯ ಸಚಿವರನ್ನಾಗಿ ಕೂಡ ನೇಮಿಸಲಾಯಿತು. ಹಣಕಾಸು, ಯೋಜನೆ, ಕೈಗಾರಿಕೆ, ಸಾಂಸ್ಕೃತಿಕ ವ್ಯವಹಾರಗಳು, ಸಾರ್ವಜನಿಕ ಆರೋಗ್ಯ ಮತ್ತು ಇಂಧನದಂತಹ ಪ್ರಮುಖ ಇಲಾಖೆಗಳನ್ನು ಒಳಗೊಂಡಂತೆ ಏಕಕಾಲದಲ್ಲಿ 14 ವಿಭಿನ್ನ ಖಾತೆಗಳನ್ನು ಅವರು ಹೊಂದಿದ್ರಂತೆ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಇವರ ಬಗ್ಗೆ ತಿಳಿಸ್ತೇನೆ. ಇದೀಗ ಕೇಳೋಣ ಯುವರತ್ನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯ ಘೋಷಾಲ್. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ತಮನ್ ಅವರ ಸಂಗೀತವಿದೆ.

ಡಾಕ್ಟರ್ ಶ್ರೀಕಾಂತ್ ಜಿಜ್ಕರ್ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಏಕಕಾಲದಲ್ಲಿ 14 ವಿಭಿನ್ನ ಖಾತೆಗಳನ್ನು ಇವರು ಹೊಂದಿದ್ರು. ಡಾಕ್ಟರ್ ಶ್ರೀಕಾಂತ್ ಒಬ್ಬ ನಾಯಕ ಮಾತ್ರವಲ್ಲದೆ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು, ಕಲಾಪ್ರೇಮಿಯೂ ಕೂಡ ಆಗಿದ್ರು. ಅವರು ನಾಗ್ಪುರದಲ್ಲಿ ಕಲಾಸಾಗರ್ ಎಂಬ ಕಲಾ ಗ್ಯಾಲರಿ ಹಾಗೂ 50,000 ಹೆಚ್ಚು ಪುಸ್ತಕಗಳನ್ನು ಹೊಂದಿರುವಂತಹ ಗ್ರಂಥಾಲಯವನ್ನು ಸ್ಥಾಪಿಸಿದರು. ದುರದೃಷ್ಟವಶಾತ್ 2004 ರಸ್ತೆ ಅಪಘಾತದಲ್ಲಿ ಇವರು ನಿಧನರಾಗ್ತಾರೆ. ಆ ಸಮಯದಲ್ಲಿ ಡಾಕ್ಟರ್ ಶ್ರೀಕಾಂತ್ ಅವರಿಗೆ ಕೇವಲ 49 ವಯಸ್ಸಾಗಿರುತ್ತೆ. ನಮ್ಮ ಇಂದಿನ ಯುವ ಜನತೆಗೆ ಇಂಥವರ ಇಂಥ ಸಾಧಕರ ಬದುಕು ಸ್ಫೂರ್ತಿಯಾಗಲಿ, ಅವರ ಸಾಧನೆಯ ಹಾದಿಯನ್ನು ಇವರು ಕೂಡ ಅನುಸರಿಸಲಿ ಅಂತ ಹೇಳ್ತಾ ಇಂದಿನ ಸಾಧಕರ ಪರಿಚಯವನ್ನು ಮುಗಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನು

ಜಾಕಿ ಚಿತ್ರದ ಗೀತೆಯನ್ನು ಇದೀಗ ಕೇಳಿದಿರಿ. ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಜಾನಪದ ಗೀತೆಗಳು ಬಹಳ ಮನಕ್ಕೆ ಮುದ ನೀಡಿದವು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಸಿರಿಗೆರೆಯಿಂದ ಸಿದ್ದಲಿಂಗಮೂರ್ತಿಯವರು. ಮುಂದಿನ ಸಂದೇಶ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸಾಧಕರಾದ ಹಾಗೂ ಅತಿ ಹೆಚ್ಚು ಪದವಿ ಪಡೆದಿರುವ ಜನರ ಸೇವೆಗಾಗಿ ಮುಡುಪಾಗಿರುವ ಡಾಕ್ಟರ್ ಶ್ರೀಕಾಂತ್ ಜುಜ್ಕರ್ ಅವರು ತಮ್ಮ ವಿದ್ಯಾಭ್ಯಾಸದ ಹಾಗೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಭಾರತದ ಅತ್ಯಂತ ವಿದ್ಯಾವಂತ ವ್ಯಕ್ತಿ ಎಂದು ಅವರನ್ನು ಗುರುತಿಸಲಾಗಿತ್ತು ಎಂಬುದನ್ನು ಬಹಳ ವಿಸ್ತಾರವಾಗಿ ಮತ್ತು ಅವರು ಈಗಿನ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ ಹಾಗೂ ಅವರ ಜೀವನ ಕುರಿತು ಸಾಧನೆಯ ಮೂಲಕ ತಿಳಿಸುತ್ತಾ ಸುಮಧುರ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿದ್ರಿ. ಧನ್ಯವಾದಗಳು, ಶುಭ ದಿನ ಅಂತೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಜನಪದ ಗೀತೆಗಳು ಹಾಡುಗಳು ಒಳ್ಳೆ ಮಾಹಿತಿ ಸೂಪರ್ ಅಂತ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಧನ್ಯವಾದಗಳು. ಇನ್ನು ಉಮಾದೇವಿ PWD ಕಾಲೋನಿ VR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಇಷ್ಟ ಆಯಿತು. ಮೇಡಮ್, ಮಾಹಿತಿ ಕಣಜ ಸಾಧಕರ ಪರಿಚಯ ಕೂಡ ತುಂಬ ಚೆನ್ನಾಗಿ ವಿವರವಾಗಿ ತಿಳಿಸಿದ್ರಿ, ಧನ್ಯವಾದಗಳು ನಿಮಗೆ ಅಂತ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶಕ್ಕಾಗಿ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ವ್ಯಕ್ತಿ ಪರಿಚಯದಲ್ಲಿ ಚಂದ್ರಕಾಂತ್ ಅಲ್ಲ ಶ್ರೀಕಾಂತ್ ಅವ್ರ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ನಮಸ್ತೆ ಮೇಡಮ್, ಬಾಗೇನಾಳಿನಿಂದ ರಮ್ಯಾ, ನಿತಿನ್ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಕಣಜದಲ್ಲಿ ನೀವು ತಿಳಿಸಿದ ಮಾಹಿತಿಯೂ ಕೂಡ ಇಷ್ಟವಾಯಿತು, ಹಾಗೆ ಮಧುರವಾದ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬಂತು ಪ್ರಸಾರಕ್ಕೆ, ನಿಮಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ. ಹಾಗೆ ಚಿಕ್ಕಟೇರಿಯಿಂದ ಆದಿಶೆಟ್ಟರ ಬಸವರಾಜ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೂ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ.

ಕೇಳುಗರೆ, ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ, ಹಾಗೆ ರಾತ್ರಿ 8 ಗಂಟೆಯಿಂದ 8:45ರವರೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಕರೆ ಮಾಡಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಕರೆ ಮಾಡಿ ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ.

ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಾಯಕಲ್ ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ರೈತ ಮಹಿಳೆ ಸವಿತಾ ಸಿ ಅವರೊಂದಿಗೆ ಸಂದರ್ಶನ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ.

ಈ ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272 ಕ್ಕೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಈ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಕುರಿತು ಮಾತನಾಡುತ್ತಾರೆ ಯೋಗೀಶ್ ಎಂಎನ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯವನ್ನು ತಿಳಿದಿರಿ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ

0: ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ ಮೂರನ್ನು ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20ರಿಂದ 29ರವರೆಗೆ ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೇಳಿಯ ಪಹಲ ಕದಮ್ ಹೇ ಮತದಾನ್ ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೊ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶಕ ಅನುರೂಪ ಚುನಾವ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು ಮೂವರು ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ, ನಾಗನೂರ್, ತಾಂಶಿ ಗ್ರಾಮಗಳಲ್ಲಿ ಗಾಳಿಯಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟ್ರೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜಮದನ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜುರ್ಟಿಗೆ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾಥ್ ಪವನ್ ಜೋಶಿ, ಹಾರ್ಮೋನಿಯಂ ಸಾಥ್ ಡಾಕ್ಟರ್ ಸುನಂದ ಸಾಲ್ವಾಡಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 12:30:58 ಇದೀಗ ಕೇಳಿ ಪ್ರಕಟಣೆಗಳನ್ನ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.

0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುಗರೆ, ಈ ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ತಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲಿಕ್ಕೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಪ್ರಕಟಣೆಗಳನ್ನು ಈವರೆಗೂ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ ಕಾರ್ಯಕ್ರಮ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಇವರೊಂದಿಗೆ ಅರಕಲಗೋಡು ಬಿ ಮಧುಸೂದನ್.
1: ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
2: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು

0: ಸಾಕಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
1: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
0: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರ್ಬೇಕು ಅಂತ?
0: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತಾನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
1: ಸಾಮಾನ್ಯ ಮನುಷ್ಯರು ಏನು ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ ಮಾಡಬಹುದು. ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು 3 ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
0: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು 1-2 ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
1: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
0: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
1: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋದನ್ನ ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
0: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗ್ಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
0: ಎರಡನ್ನೂ ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನ ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
1: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರ್ಬೇಕು?
0: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ. ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ 1-3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರೆನೂ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ.

0: ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
1: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
0: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ, ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸಂತದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು, ಸೊ ಎಮೋಷನಲಿ ತುಂಬಾನೇ ಅವ್ರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
1: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
0: ಮತ್ತೆ ತಾಯಿ ಮಗು ಒಂದು ಪಕ್ಕ ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
0: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಸೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂತದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂತ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
0: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬೋದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
0: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫ್, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕೆ ಅನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
0: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದ್ರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲ ಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂ ನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ

0: ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಬೇಕಾಗುತ್ತೆ.
1: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂತ ಆಹಾರ ಸೇವನೆಯನ್ನು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನ ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಅವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
0: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದ್ರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪು?
1: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ.
0: ಇನ್ನು ಪ್ರಸವದ ನಂತರ ಎದೆ ಹಾಲುಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದ್ರ ಬಗ್ಗೆ ತಾವೇನ್ ಹೇಳಿ?
1: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೇ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನೋ ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ ಅಯ್ಯೋ ನಮಗೆ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 1 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗತ್ತೆ. ಮತ್ತೆ ವಾತಾವರಣನು ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು. ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿ ಅಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ, ಗಂಟೆಗಳಿಗೊಮ್ಮೆ ಕೇಳಬಹುದು. ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
0: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
1: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೇ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
0: ಹೆಚ್ಚು
1: ಸೂಕ್ತ ಅಂತ ಅನ್ಸುತ್ತೆ.
0: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
1: ಇದು ಏನು ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು 9 ತಿಂಗಳಿರ್ಬೋದು 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸ್ತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ 1-3 ವರ್ಷಗಳ ಅಂತರವನ್ನ ಅವರು

ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ, ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭ ಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು, ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆಯೂ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ. ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು. ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸ್ತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ಸು ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ಟಿಯನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ಟಿ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ 8 ವರ್ಷಗಳ ಅಂತರ ಬೇಕೋ 8 ವರ್ಷಗಳ ಕಾಪರ್ಟಿಯನ್ನು ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭ ಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸ್ದ ಇಮಿಡಿಯೇಟ್ ಆಗಿ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್ ಅದನ್ನ ಹಾಕ್ಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್ ಮೇಡಮ್ ಅದನ್ನ ಹಾಕ್ಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋ ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದ್ಯಾ ಅಂತನೋ, ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು. ಇದನ್ನ ಅವರು ಅಳವಡಿಸ್ಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳಾದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್, ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತಾನೋ, ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ

0: ಏನಾದ್ರು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿ ಇರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ. ಬೇರೆ ಬೇರೆ ಸೋಂಕಾಗಿದೆ ಅಂತನೋ ಇನ್ನೇನೋ ಆಗಿದೆ ಅಂತನೋ ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗ್ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343-99-5917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343-99-5917.
1: ಒಳ್ಳೆದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎಐಎಫ್, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOs, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟ್ಅಪ್ಗಳಿಗೆ 2.5 ಕೋಟಿವರೆಗೆ %3 ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗುತ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯ

ಕಾರ್ಯತಂತ್ರದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆಯಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ IDಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು.

0: ಪ್ರಾಸ್ತಾವಿತ ಮೂಲಸೌಕರ್ಯ ವೆಚ್ಚ ಅನುಷ್ಠಾನ ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಳಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಪರಿಶೀಲನೆ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅನುಮೋದನೆಗೊಂಡರೆ ಒಪ್ಪಿತ ನಿಯಮಗಳ ಪ್ರಕಾರವಾಗಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ ವಿವರ. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ

0: ಆಗಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ ವಿವರ. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್, ಎಂಎನ್, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯ ಅಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ

0: ಯುಎಇ ಭಾರತದ ನಾಲ್ಕನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21 ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ, ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು, ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು

0: ಪ್ರತಿ ಲೀಟರ್ಗೆ ತಲಾ 3 ರೂಪಾಯಿ ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28ರಂದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949ರಲ್ಲಿ ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 1:20:18. ಇದೀಗ ಕೇಳಿ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೆಲವು ಭಾವಗೀತೆಗಳು, ಕರುಣಾಳುವ ಬೆಳಕೆ, ನಂತರ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಹಾಗೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಕೇಳುವರಿಗೊಂದು ಪ್ರಶ್ನೆ. ಪ್ರಶ್ನೆ ಏನಂದ್ರೆ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ನಿಮ್ಮ ಉತ್ತರಗಳ ಸಂದೇಶಕ್ಕಾಗಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಉತ್ತರಗಳನ್ನು ಕಳಿಸಬಹುದು. ಎರಡು ಭಾವಗೀತೆಗಳ ಕಾಲಾವಧಿ ನಿಮಗೆ ಇರುತ್ತೆ ಅಂತ ಹೇಳ್ತಾ ಆರಂಭದಲ್ಲಿ ಕೇಳೋಣ. ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಯನ್ನು ಹಾಡಿದ್ದಾರೆ ಜಿ ವಿ ಅತ್ರಿ.

0: ಕೇಳುಗರೆ, ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಲಿಕ್ಕೆ ಕರೆ ಮಾಡಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಹಾಗೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಇನ್ನೊಂದು ಭಾವಗೀತೆಯ ಕಾಲಾವಕಾಶ ನಿಮಗೆ ಇರುತ್ತೆ. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಿ. ಇದೀಗ ಕೇಳಿ ಮತ್ತೊಂದು ಭಾವಗೀತೆ. KS ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಭಾವಗೀತೆಯನ್ನ ಇದೀಗ ಕೇಳಿದ್ರಿ. ಕೇಳುಗರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದೆ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಅಂತ ಹೇಳಿ. ಅನೇಕ ನಮ್ಮ ಕೇಳುಗರು ಕೂಡ ಉತ್ತರಗಳನ್ನು ಕಳಿಸಿದ್ದಾರೆ. ಯಾರ್ಯಾರೆಲ್ಲ ಸರಿ ಉತ್ತರಗಳನ್ನು ನೀಡಿದ್ದಾರೆ ಅಂಥೇಳಿ ನೋಡೋಣ. ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡು ಶುಭ ಮಧ್ಯಾಹ್ನ ಮೇಡಮ್ ಅಂತ ಕಳಿಸಿದ್ದಾರೆ. ಉತ್ತರ ಕಳಿಸಿಲ್ಲ, ನಿಮ್ಮ ಹೆಸರುಗಳ ಜೊತೆ ಉತ್ತರಗಳನ್ನು ಕೂಡ ಕಳಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಸತೀಶ್ ಕುಮಾರ್ ವಾಣಿ ಸತೀಶ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲಾತೇಲಿ ಆದಿತ್ಯ ಶಿವಲೀಲಾತೇಲಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲೀಲಾ ಉಮೇಶ್ ಲಾವಣ್ಯ ಟೀಚರ್ಸ್ ಕಾಲೋನಿ ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಭರತೇಶ್ ಕುಮಾರ್, ಅನಿತಾ ವೇದಾನಂದ, ಉಮಾ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶೋಭಾ ಮಲ್ಲಿಕಾರ್ಜುನ್ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನಿ ಜೇನು ಗಂಗಣ್ಣ ಹೆಚ್ಡಿಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿರ್ತಾರೆ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ನಮಗೆ ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ. ಓಕೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ ಚಿತ್ರದುರ್ಗ 8th ಕ್ರಾಸ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಹಾಗೂ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಮುಂದಿನ ಸಂದೇಶ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಇದೆ, ಮಹಾಂತೇಶ ಪಾಲವನಹಳ್ಳಿ. ಓಕೆ, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರಸ್ತೆ ಚಿತ್ರದುರ್ಗದಿಂದ, ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರೋಡ್ 1st ಕ್ರಾಸಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅನಂತರವಾಗಿ ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ ಮೊಳಕಾಲ್ಮೂರು ತಾಲೂಕು ಮೊಗಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠಮೂರ್ತಿ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರವಾಗಿ ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಸಿ ರೇವಣ್ಣ KSRTC ಲೇಔಟ್ ಚಿತ್ರದುರ್ಗದಿಂದ. ಅನಂತರವಾಗಿ CL ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಒನಕೆ ಓಬವ್ವನ ತವರೂರು ಗುಡೆಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಬುಕ್ಕನಕೆರೆ ವಿಜೇಂದ್ರ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿರ್ತಾರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಿರ್ಮಲಾ ತಿಮ್ಮರಾಜು ಕನ್ನಿಕಾ ರಸ್ತೆಯಿಂದ. ಅನಂತರವಾಗಿ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ. ಅನಂತರವಾಗಿ ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೊನೆಯದಾಗಿ ಭೂಮಿಕಾ ಮೋನಿಕಾ ವಿಷ್ಣು ನಾಯಕ. ಓಕೆ, ನಿಮ್ಮದು ಸಂದೇಶ ಆಗಲೇ ಬಂದಿತ್ತು. ಈ

0: ಉತ್ತರವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗಾಗಿ. ಉತ್ತರ ಹೇಳ್ತೇನೆ ನಾನೀಗ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕದಂಬರು, ರಾಜಧಾನಿ ಬನವಾಸಿಯಾಗಿತ್ತು. ಹಾಗೆ ಈ ವಂಶದ ಮೊದಲ ದೊರೆ ಮಯೂರವರ್ಮ. ಈ ಇತಿಹಾಸವನ್ನು ಐತಿಹಾಸಿಕ ಇದನ್ನು ಆಧಾರವಾಗಿಟ್ಟುಕೊಂಡ್ಬಿಟ್ಟು 1975 ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಯೂರ ಚಿತ್ರ ತೆರೆ ಕಣ್ತು. ಕದಂಬ ರಾಜವಂಶದ ಸ್ಥಾಪನೆ ಹಾಗೂ ಮಯೂರ ವರ್ಮನ ಅದ್ಭುತ ಸಾಹಸವನ್ನು ಇದು ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಹಾಗೆ ಈ ಚಿತ್ರವನ್ನು ವಿಜಯ್ ಅವರು ನಿರ್ದೇಶನ ಮಾಡಿರ್ತಾರೆ. ಚಿತ್ರಕಥೆಯನ್ನು ದೇವುಡು ನರಸಿಂಹಶಾಸ್ತ್ರಿ ಅವರು ಬರೆದಿದ್ದರು. ಟಿ ಪಿ ವೇಣುಗೋಪಾಲ್ ಅವರು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದರು. ಹಾಗೆ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಕೂಡ ಮಾಡಿದರು. ಕದಂಬರು ಕರ್ನಾಟಕದ ಮೊದಲ ರಾಜವಂಶ ಅಂಥೇಳಿ ಹೇಳ್ಬೋದು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಔರ್ ದೊಪಹರ್ 12:30 ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು ತಮಾಷೆ ಘಟನೆ ಅಂದ್ರೂ ಕೂಡ ಅರ್ಥ ಚೆನ್ನಾಗಿದೆ ಇದ್ರದ್ದು. ಆದಂತ ಘಟನೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಕೆಲಸ ಹೇಗೆ ಸಾಗಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಬಹಳ ಜನಸಂದಣಿ ಇರುವಂಥ ಸ್ಥಳ. ನೆಲದ ಮೇಲೆ 1 ಜಾಗ ಇಲ್ಲ. ಅಲ್ಲಿ ಸಮುದ್ರನ ನುಂಗಿ ಭೂಮಿ ಸೃಷ್ಟಿ ಮಾಡಿದ್ದಾರೆ. ಆದರೂ ಬೆಳವಣಿಗೆ ದಾಹ ನಿಂತಿಲ್ಲ. ಎಷ್ಟು ಜಾಗವಾದರೂ ಬೇಕು, ಎಷ್ಟು ನೀರಾದರೂ ಬೇಕು, ಎಷ್ಟು ಎತ್ತರದ ಬಹುಮಾಡಿ ಕಟ್ಟಡ ಕಟ್ಟಿದರೂ ಕೂಡ ಮನುಷ್ಯನ ಬೇಡಿಕೆಗಳನ್ನು ಈಡೇರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಮಿ ಬೆಲೆ ಆಕಾಶ ಮುಟ್ಟಿಬಿಟ್ಟಿದೆ. ಜನಕ್ಕೆ ಇರೋದಕ್ಕೆ ಮನೆ ಸಾಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಕಾರು ಕಾರು ಕಾರು, ಒಂದೊಂದು ಮನೆ 3-4 ಕಾರು. ಎಷ್ಟು ಥರದ ಕಾರವು, ಕಾರ್ ಇಡೋಕೆ ಜಾಗನೇ ಇಲ್ಲ. ರಸ್ತೆ ಮೇಲೆ ಕಾರ್ ನಿಲ್ಲಿಸೋ ಹಾಗಿಲ್ಲ. ಕಾರ್ ಪಾರ್ಕಿಂಗ್ ಜಾಗ ಅಂತ ಇರ್ತದೆ. ನೀವು ನೋಡ್ಬೇಕಲ್ಲ ವಿಚಿತ್ರ, ನ್ಯೂಯಾರ್ಕಲ್ಲಿ ಕಾರ್ ಪಾರ್ಕ್ ಮಾಡಿ ಜಾಗ ಸಿಗದೇನೆ ಇಲ್ಲೆಲ್ಲೋ ಪಾರ್ಕ್ ಮಾಡಿ 4 ನಡ್ಕೊಂಡು ಹೋಗ್ಬೇಕು, ಪಾರ್ಕಿಂಗ್ ಸಿಗಲ್ಲ ಅಂತ. ನಾನು ಅನುಭವಿಸಿದ್ದೇನೆ ಅದನ್ನು. ಮೊದಲೇ ಒಂದೊಂದು ತಿಂಗಳು ಮೊದಲೇ ದುಡ್ಡು ಕೊಟ್ಟು ಪಾರ್ಕಿಂಗ್ ಜಾಗ ಇಟ್ಕೊಂಡಿರ್ಬೇಕು. ಇದು ಪರಿಪಾಟಿಲು ಸಾಮಾನ್ಯವಾಗಿ ಬೃಹತ್ ನಗರದ ಸಮಸ್ಯೆಗಳೆಲ್ಲ ಇವು. ಒಬ್ಬ ಭಾರತೀಯ ವ್ಯಾಪಾರಿ ಒಂದು ದಿವಸ ಒಂದು ದೊಡ್ಡ ಬ್ಯಾಂಕಿಗೆ ಹೋದನಂತೆ. ಅತ್ಯಂತ ಉನ್ನತ ಅಧಿಕಾರಿಯನ್ನು ಭೇಟಿಯಾದ. ಸ್ವಾಮಿ, ನಾನು ಭಾರತಕ್ಕೆ 2-3 ಸಲುವಾಗಿ ಹೋಗಬೇಕಾಗಿದೆ ವ್ಯಾಪಾರದ ಮೇಲೆ. ನನ್ನ ದುಡ್ಡಿನ ಸ್ವಲ್ಪ ಕೊರತೆ ಆಗಿದೆ, ಬ್ಯಾಂಕಿಂದ ಸಾಲ ಸಿಕ್ಕಿತೆ ಅಂತ ಕೇಳಿದ. ಅಧಿಕಾರಿ ಅಂದ್ರೆ ಸಾಲ ಕೊಡ್ಬೋದಪ್ಪ, ನಮಗೇನು ತೊಂದರೆ ಇಲ್ಲ, ಎಷ್ಟು ಬೇಕು ಸಾಲ ನಿಮಗೆ ಅಂತ. ಆತ ಹೇಳಿದೆ, ಹೆಚ್ಚೇನಿಲ್ಲ, $10,000 ಸಿಕ್ಕರೆ ಸಾಕು ನನಗೆ, ಭಾರತದಿಂದ ಬಂದಮೇಲೆ 1 ತೀರಿಸ್ಬಿಡ್ತೀನಿ ಅಂದ. ಆ ಸಾಲ ನೀಡುವಂಥ ಅಧಿಕಾರಿ ಇವನಿಗೆಲ್ಲ ಸಾಲ ಕೊಡೋದಕ್ಕೆ ಏನು ಫಾರ್ಮ್ಸ್ ಇರ್ತವೆ, ಅರ್ಜಿ ಇರ್ತಾವಲ್ಲ, ಅದೆಲ್ಲ ಕೊಟ್ಟು ಭರ್ತಿ ಮಾಡೋಕೆ ಹೇಳಿದ. ಅದನ್ನೆಲ್ಲ ಪರೀಕ್ಷೆ ಮಾಡಿ ಅರ್ಜಿ ಎಲ್ಲ ಸರಿಯಾಗಿದೆ, ಆದರೆ ಒಂದು ಸ್ವಾಮಿ, ನಿಮ್ಮ ಸಾಲ ಕೊಡಬೇಕಾದ್ರೆ ಏನಾದರೂ ಆಧಾರ ಬೇಕಲ್ಲ. ನಾವು ಸಾಮಾನ್ಯವಾಗಿ ಎಷ್ಟು ಸಾಲ ಕೊಡ್ತೀವೋ ಅದ್ರ 2 ಬೆಲೆ ಬಾಳುವಂಥ ವಸ್ತುವನ್ನು ಆಸ್ತಿಯನ್ನು ಒತ್ತೆ ಇಟ್ಕೋಬೇಕು, ನಾವು ಅಡ ಇಟ್ಕೋಬೇಕು ಅಂದರೆ ಸಾಲ ಕೊಡ್ತೀವಿ. ಅಂಥ ವಸ್ತು ಏನಾದರೂ ಇದೆಯಾ ನಿಮ್ಮ ಕಡೆ ಅಡ ಇಡುವಂಥದ್ದು, ದಾಖಲೆ ಇದ್ದರೆ ಕೊಡಿ, ಸಾಲ ಬಿಡುಗಡೆ ಮಾಡ್ತೀನಿ ಅಂದ. ಈ ಭಾರತೀಯ ವ್ಯಾಪಾರಿ ತನ್ನ ಜೇಬಿಂದ ಒಂದು ಕೀಲಿಗೆ ತೆಗೆದ, ಮ್ಯಾನೇಜರ್ಗೆ ಕೊಟ್ಟ. ನೋಡಿ ಸ್ವಾಮಿ, ಇದು ನನ್ನ ಹೊಸ ಪೋರ್ಷೆ ಕಾರು, ಇದ್ರ ಬೆಲೆ $20,00,000 ಆಗ್ತದೆ, ಇದು ದಾಖಲೆ ಪತ್ರ ಎಲ್ಲ ಇದೆ ಅಂತ ಕೊಟ್ಟ ಅಧಿಕಾರಿಗೆ. ಅಧಿಕಾರಿ ಹುಚ್ಚಾಗೋದ, ಅಯ್ಯೋ ಕರ್ಮ, $20,00,000 ಬೆಲೆ ಬಾಳೋ ಕಾರನ್ನು ಇಟ್ಕೊಂಡಂಥ ಮನುಷ್ಯನಿಗೆ $10,000 ಸಾಲ ಬೇಕಾ ಅವನಿಗೆ? ಪಾಪ, ಏನು ತೊಂದರೆನೇನು, ನನಗಂತೂ ಸೇಫ್ ಆಗಿದೆಯಾ? $10,000 ಸಾಲ ಕೊಟ್ಟಾಗ $20,00,000 ಬೆಲೆ ಬಾಳುವಂಥ ಕಾರು ಹೊಟ್ಟೆ ಇರ್ತಾನ ಅವನು, ಅಡ್ಡಿ ಇಲ್ಲ. ಕಾರನ್ನೆಲ್ಲ ಪರೀಕ್ಷೆ ಮಾಡಿ ಗ್ಯಾರೇಜಲ್ಲಿಟ್ಟು ಸಾಲ ಕೊಟ್ಟ. 3 ಆದಮೇಲೆ ಈ ಭಾರತೀಯ ವ್ಯಾಪಾರಿ ಬ್ಯಾಂಕಿಗೆ ಹೋದ, ಮತ್ತು ಅದೇ ಅಧಿಕಾರಿಯನ್ನು ಕಂಡ. $10,000 ಇತ್ತಲ್ಲ, ಅದು ಚೆಕ್ ಕೊಟ್ಟ. ಬಡ್ಡಿ ಎಷ್ಟು ಅಂತ ಕೇಳಿದ. $20 ಅಂದರು. $20 ಬಡ್ಡಿನೂ ಕೊಟ್ಟ, ಕಾರನ್ನು ಬಿಡಿಸ್ಕೊಂಡ. ಅಧಿಕಾರಿ ಕುತೂಹಲ ತಡೆಯೋಕೆ ಆಗಲಿಲ್ಲ. ಅವನು ಹೇಳಿದ, ಸ್ವಾಮಿ, ಇಷ್ಟು ದೊಡ್ಡವರು ನೀವು, 20 ಬೆಲೆ ಬಾಳುವಂಥದ್ದು ಕಾರ್

0: ಕೊಂಡಿದ್ದೀರಿ, $10,000 ಯಾಕೆ ಬೇಕಾಗಿತ್ತು ಸಾಲ ನಿಮಗೆ? ವ್ಯಾಪಾರಿ ಹೇಳ್ದಂತೆ, ಸ್ವಾಮಿ ನನಗೆಲ್ಲ $10,000 ಬೇಕಾಗಿತ್ತು, ಇದು $20,00,000 ಬೆಲೆ ಬಾಳುವಂಥ ಕಾರು, ಎಲ್ಲಿ ಇಡಬೇಕಿದ್ದನ್ನು? ನ್ಯೂಯಾರ್ಕಲ್ಲಿ ಮನೇಲಿ ಇಟ್ಟರೆ ಕಳ್ತನ ಆಗಿ ಹೋಗುತ್ತೆ. $20 ಯಾರಾದರೂ 3 ವಾರ ಇಟ್ಕೋತಾರ ಕಾರು? ಇಟ್ಕೊಳ್ಳಿಲ್ವಾ ನೀವೀಗ? ಅದಕ್ಕೆ ನಿಮ್ಮಲ್ಲಿ ಕಾರ್ ನಿಲ್ಸೋಕೆ ನಾನು $10,000 ಸಾಲ ತೊಗೊಂಡದ್ದು, ಮತ್ತೇನು ಬೇಕಾಗಿರಲಿಲ್ಲ ನನಗೆ ಏನಂತೆ. ಅಧಿಕಾರಿ ಬಾಯಿ ಮುಚ್ಚಲಿಲ್ಲ. ಈ ಬುದ್ಧಿವಂತಿಕೆ ಇದೆಯಲ್ಲ, ಕಲ್ಪನೆಯನ್ನು ಮೀರದಂಥ ಚಾತುರ್ಯವನ್ನು ಪ್ರದರ್ಶನ ಮಾಡುತ್ತೆ ಕೆಲವೊಂದ್ಸಲ. ಆದರೆ ಒಂದೇ ಎಚ್ಚರ ಇರಬೇಕಾದದ್ದು, ಅದು ಸರಿ ದಾರಿಯಲ್ಲಿದ್ದರೆ ಪ್ರಪಂಚಕ್ಕೆ ಒಳಿತನ್ನು ಮಾಡ್ತದೆ, ಇಲ್ಲದೆ ಹೋದರೆ ಜಗತ್ತಿಗೆ ಒಂದು ಬಹುದೊಡ್ಡ ಅಪಾಯವನ್ನು ಮಾಡ್ತದೆ. ಬುದ್ಧಿವಂತಿಕೆ ಚಾಕು ಇದ್ದಂಗೆ, ಎರಡು ಅಲಗಿನ ಚಾಕು ಇದ್ದಾಗೆ, ಒಳ್ಳೆಯದಕ್ಕೆ ಬಳಸಿದರೆ ಜಗತ್ತಿಗೆ ಕಲ್ಯಾಣ ಆಗುತ್ತೆ, ಇಲ್ಲದೆ ಹೋದರೆ ದೊಡ್ಡ ತೊಂದರೆ ಆಗ್ತದೆ. ಆ ಬುದ್ಧಿವಂತಿಕೆಯನ್ನು ಸರಿದಾರಿಗೆ ಹೋಗುವಂಥ ಪ್ರಜ್ಞೆ ನಮಗಿರಬೇಕಾಗ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ, ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಕರೆ ಮಾಡಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864023 ಹಾಗೂ 9141970772. ಕಾರ್ಯಕ್ರಮ ಪ್ರಸಾರವಾಗುತ್ತೆ 4 ಗಂಟೆಗೆ. ತಪ್ಪದೇ ಕೇಳಿ, ಕರೆ ಮಾಡಿ ಹಾಗೂ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಆರೋಗ್ಯ ಬಿಂದು, ವಿಷಯ ಅಧಿಕ ರಕ್ತದೊತ್ತಡ ಹಾಗೂ ಹೋಮಿಯೋಪತಿ ಚಿಕಿತ್ಸೆ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ PD ಪ್ರವೀಣ್ ಕುಮಾರ್.
3: ಅಧಿಕ ರಕ್ತದ ಒತ್ತಡದ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಕೂಡ ಅದೊಂದು ತಹಬಂದಿಯಲ್ಲಿ ಇಲ್ಲದ ತೊಂದರೆಯಾಗಿದೆ. ಈ ಕಾಯಿಲೆಯು ಹೆಚ್ಚಿನವರಲ್ಲಿ ಮೊದಲ 15-20 ವರ್ಷ ಯಾವುದೇ ಗುಣಲಕ್ಷಣಗಳನ್ನು ತೋರಿಸದೇ ಇರುವುದರಿಂದ ಕಾಯಿಲೆ ಗುರುತಿಸಲ್ಪಟ್ಟವರು ಕೂಡ ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳಲು ಬಯಸುವುದಿಲ್ಲ. ರಕ್ತದ ಒತ್ತಡವು ದಿನದ 24 ಗಂಟೆಗಳಲ್ಲಿ ವ್ಯತ್ಯಾಸವಾಗುವುದರಿಂದ ಔಷಧಿ ಪ್ರಾರಂಭಿಸುವ ಮೊದಲು ದಿನದಲ್ಲಿ ಹಲವಾರು ಬಾರಿ ಹಾಗೂ ಬೇರೆ ಬೇರೆ ದಿನಗಳಂದು ಮರ್ಕ್ಯುರಿ ಸ್ಪಿಗ್ಮೋಮ್ಯಾನೋಮೀಟರ್ನಲ್ಲಿ ಅಳತೆ ಮಾಡಿ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಅಧಿಕ ರಕ್ತದ ಒತ್ತಡವು ಹೃದಯ ಸಂಬಂಧಿ ರೋಗಗಳಿಗೆ, ಮೆದುಳಿನ ರಕ್ತಸ್ರಾವ, ಪಾರ್ಶ್ವವಾಯು, ನರಮಂಡಲದ ಕಾಯಿಲೆ, ಮೂತ್ರಪಿಂಡದ ರೋಗ, ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಾಗುವುದಕ್ಕೆ ಪ್ರಮುಖ ಕಾರಣವಾಗಿದೆ. ಅಧಿಕ ರಕ್ತದ ಒತ್ತಡವನ್ನು 2 ಬಗೆಯಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದು ಎಸೆನ್ಷಿಯಲ್ ಅಥವಾ ಪ್ರೈಮರಿ ಅಧಿಕ ರಕ್ತದ ಒತ್ತಡ. ಈ ಬಗೆಯ ಒತ್ತಡ ಅನುವಂಶೀಯ ಕಾರಣದಿಂದ ಬರುತ್ತದೆ. ಇಂತಹವರ ಪೂರ್ವಜರಲ್ಲಿ ರಕ್ತದ ಒತ್ತಡ, ಪಾರ್ಶ್ವವಾಯು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಹೆಚ್ಚು ಮಟ್ಟಿಗೆ ಕಂಡು ಬರುತ್ತದೆ. ಎರಡನೆಯದು ಸೆಕೆಂಡರಿ ಅಧಿಕ ರಕ್ತದ ಒತ್ತಡ. ಇದು ಮೂತ್ರಪಿಂಡದ ತೊಂದರೆ, ಮೂತ್ರಪಿಂಡದ ರಕ್ತ ಸಂಚಾರದ ಏರುಪೇರು, ಹೃದಯದ ರಕ್ತನಾಳದ ತೊಂದರೆ, ಎಂಡೋಕ್ರೈನ್ ಗ್ರಂಥಿಗಳ ಕಾಯಿಲೆ, ಇನ್ಸುಲಿನ್ ಪ್ರತಿರೋಧ, ರಕ್ತಹೀನತೆ, ಥೈರಾಯ್ಡ್ ಗ್ರಂಥಿಗಳ ಅಧಿಕ ಕಾರ್ಯಚಟುವಟಿಕೆ ಇತ್ಯಾದಿ ತೊಂದರೆಗಳಿಂದ ಬರುವಂತಹದ್ದು. ಅಧಿಕ ರಕ್ತದ ಒತ್ತಡಕ್ಕೆ ಕೆಲವು ಸಾಮಾನ್ಯ ಕಾರಣಗಳು ಹೀಗಿದೆ. ಮೊದಲನೆಯದು ಅನುವಂಶೀಯತೆ. ಎರಡನೆಯದು ಪುರುಷರಲ್ಲಿ ಸಾಮಾನ್ಯವಾಗಿ ರಕ್ತದ ಒತ್ತಡ ಮಹಿಳೆಯರಿಗಿಂತ ಜಾಸ್ತಿ ಇರುತ್ತದೆ, ಆದರೆ ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ರಕ್ತದ ಒತ್ತಡ ಪುರುಷರ ಮಟ್ಟಕ್ಕೆ ಬರುತ್ತದೆ ಹಾಗೂ ರಕ್ತದ ಒತ್ತಡ ಏರುವ ಸಾಧ್ಯತೆ ಅಧಿಕ ಇರುವುದರಿಂದ ಎಚ್ಚರ ವಹಿಸುವುದು ಬಹಳ ಅವಶ್ಯಕವಾಗುತ್ತದೆ. ಮೂರನೆಯದಾಗಿ ಸ್ಥೂಲಕಾಯದವರು, ರಕ್ತದಲ್ಲಿ ಕೊಬ್ಬಿನ ಅಂಶ ಅಧಿಕ ಇರುವವರು. ನಾಲ್ಕನೆಯದಾಗಿ ಅಧಿಕ ಮದ್ಯ ಸೇವನೆ, ಧೂಮಪಾನ, ಗುಟ್ಕಾ ಹಾಗೂ ತಂಬಾಕು ಸೇವನೆ. ಐದನೆಯದಾಗಿ ಅಧಿಕ ಉಪ್ಪಿನ ಸೇವನೆಯಿಂದ ರಕ್ತದ ಒತ್ತಡ ಜಾಸ್ತಿಯಾಗುತ್ತದೆ. ಇಂತಹವರು BP ಹಲವು ಔಷಧಿ ಸೇವಿಸುತ್ತಿದ್ದರೂ ಉಪ್ಪಿನ ಪ್ರಮಾಣ ಕಡಿಮೆ ಮಾಡದಿದ್ದರೆ ರಕ್ತದ ಒತ್ತಡ ತಹಬಂದಿಗೆ ಬರುವುದಿಲ್ಲ. ಆರನೆಯದಾಗಿ ವ್ಯಾಯಾಮ, ಆಟೋಟ, ಚಟುವಟಿಕೆಗಳಿಲ್ಲದೆ ಸೋಮಾರಿಗಳಾಗಿರುವವರಿಗೆ ರಕ್ತದ ಒತ್ತಡ ಜಾಸ್ತಿ ಇರುತ್ತದೆ. ಏಳನೆಯದಾಗಿ ಎಲ್ಲ ವರ್ಗದವರಲ್ಲೂ ಅಧಿಕ ರಕ್ತದ ಒತ್ತಡ ಕಂಡುಬರುತ್ತದೆ. ಮಾನಸಿಕ ಒತ್ತಡ, ದುಗುಡ, ದುಃಖ, ವಿಪರೀತ ಅನಾವಶ್ಯಕವಾಗಿ ಚಿಂತಿಸುವುದು, ಗಾಬರಿ ಪ್ರವೃತ್ತಿ, ಅಧಿಕ ನೋವು, ಶಬ್ದ ಮಾಲಿನ್ಯ, ವಿಪರೀತ ಚಳಿಯ ಪರಿಸರ ಕೂಡ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣವಾಗುತ್ತದೆ. ರಕ್ತದ ಒತ್ತಡವು ಹೆಚ್ಚಿನವರಲ್ಲಿ ಹಲವು ವರ್ಷಗಳವರೆಗೆ ಯಾವುದೇ ಗುಣಲಕ್ಷಣಗಳನ್ನು ತೋರದೇ ಇರಬಹುದು. ನಂತರ ವಿಪರೀತ ಸುಸ್ತು, ಸಿಡುಕು, ತಲೆ ಸುತ್ತುವುದು, ಬಳಲಿಕೆ, ಬೆವರುವುದು, ದೃಷ್ಟಿಮಂದ, ತಲೆ ಸಿಡಿತ ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು.

0: ಬರೇ ಸಿಸ್ಟೋಲಿಕ್ ಅಧಿಕ ಒತ್ತಡವಿದ್ದು ಡಯಾಸ್ಟೋಲಿಕ್ ಸಾಮಾನ್ಯ ಮಟ್ಟದಲ್ಲಿರುವುದು 65 ವರ್ಷ ಮೀರಿದವರಲ್ಲಿ ಕಾಣಬಹುದು. ಇದು ರಕ್ತನಾಳದ ಅಧಿಕ ಗಡಸುತನದಿಂದ ಬರುತ್ತದೆ. ಹಲವು ವಯಸ್ಕರಲ್ಲಿ ರಕ್ತನಾಳದ ಅತಿ ಗಡಸುತನದಿಂದ ರಕ್ತದ ಒತ್ತಡ ನಿಜವಾಗಿ ಇರುವುದಕ್ಕಿಂತ ಹೆಚ್ಚಿನದಾಗಿ ದಾಖಲಾಗಬಹುದು. ಎತ್ತರದ ಪ್ರದೇಶದಲ್ಲಿ ಗುಡ್ಡಗಾಡುವಿನಲ್ಲಿ ವಾಸಿಸುವವರಿಗೆ ಸೂಕ್ತ ವ್ಯಾಯಾಮವಾಗುವುದರಿಂದ ಹಾಗೂ ಥೈರಾಯ್ಡ್ನ ಅಧಿಕ ಒತ್ತಡವಿಲ್ಲದಿರುವುದರಿಂದ ಕಡಿಮೆ ರಕ್ತದ ಒತ್ತಡವಿರುತ್ತದೆ. ಅಧಿಕ ರಕ್ತದ ಒತ್ತಡ ಇರುವವರು ಕಣ್ಣಿನ ರೆಟಿನಾದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಬಹಳ ಅಗತ್ಯ. ಏಕೆಂದರೆ ಅಧಿಕ ಒತ್ತಡದಿಂದ ದೃಷ್ಟಿಮಾಂದ್ಯ ಅಥವಾ ದೃಷ್ಟಿ ಕಳೆದು ಹೋಗುವ ಸಾಧ್ಯತೆ ಇದೆ. ಸೆಕೆಂಡರಿ ಅಧಿಕ ರಕ್ತದ ಒತ್ತಡ ಕಡಿಮೆ ಪ್ರಮಾಣದ ಸಂಖ್ಯೆಯಲ್ಲಿ ಕಂಡು ಬಂದರೂ ಅದನ್ನು ಗುರುತಿಸುವುದು ಹಾಗೂ ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ಸುಧಾರಿಸುವುದು ಅಥವಾ ಗುಣಪಡಿಸುವುದು ಮುಖ್ಯ. 30 ವರ್ಷದ ಒಳಗೆ ಅಥವಾ 50 ವರ್ಷದ ನಂತರ ಅಧಿಕ ರಕ್ತದ ಒತ್ತಡ ಪ್ರಾರಂಭವಾದರೆ ಮೂತ್ರಪಿಂಡದ ತೊಂದರೆ, ಥೈರಾಯ್ಡ್ ತೊಂದರೆ, ಹೃದಯದ ರಕ್ತನಾಳದ ತೊಂದರೆಯನ್ನು ಗಮನಿಸಬೇಕಾಗುತ್ತದೆ. ರೋಗಿಗಳು ಔಷಧಿಗೆ ಸೂಕ್ತ ಪ್ರತಿಕ್ರಿಯೆ ನೀಡದಿದ್ದಾಗ ಸೆಕೆಂಡರಿ ಕಾರಣಗಳ ಬಗ್ಗೆ ಪರಿಶೀಲಿಸಬೇಕಾಗುತ್ತದೆ. ಮೂತ್ರಪಿಂಡದ ಗಡ್ಡೆ, ಥೈರಾಯ್ಡ್ ಗ್ರಂಥಿಯ ಅಧಿಕ ಚಟುವಟಿಕೆ ಇರುವವರಲ್ಲಿ ಅಧಿಕ ರಕ್ತದ ಒತ್ತಡದಿಂದ ಹೃದಯ ಬಡಿತದಲ್ಲಿ ಏರುವಿಕೆ, ದೇಹದ ತೂಕ ಇಳಿಯುವುದು ಹಾಗೂ ಗಾಬರಿಯ ಲಕ್ಷಣಗಳು ಕಂಡುಬರುತ್ತದೆ. ಮೂತ್ರಪಿಂಡದ ರಕ್ತ ಸಂಚಾರದ ತೊಂದರೆ ಇರುವ ವ್ಯಕ್ತಿಗಳು ಧೂಮಪಾನ, ಮದ್ಯ ವ್ಯಸನಿಗಳಾಗಿದ್ದರೆ ಅವರಲ್ಲಿ ಅಧಿಕ ರಕ್ತದ ಒತ್ತಡವು ತೀವ್ರ ಸಮಸ್ಯೆಯನ್ನುಂಟು ಮಾಡುತ್ತದೆ. ಅಧಿಕ ರಕ್ತದ ಒತ್ತಡವಿದ್ದಾಗ ಹೃದಯ, ಮೆದುಳು, ಮೂತ್ರಪಿಂಡ ಹಾಗೂ ಕಣ್ಣಿನ ದೃಷ್ಟಿಗೆ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ತಕ್ಷಣ ಅಗತ್ಯವಿದ್ದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗುವ ಅಗತ್ಯ ಬೀಳಬಹುದು. ಕೆಲವರಿಗೆ ವೈದ್ಯರು ಬಿಳಿ ಕೋಟ್ ಕಂಡಾಗ ಆಗುವ ಮಾನಸಿಕ ಉದ್ವೇಗದಿಂದ ರಕ್ತದ ಒತ್ತಡ ಒಮ್ಮೆಲೆ ಏರಬಹುದು. ಅಂತಹವರ ಬಿಪಿಯನ್ನು ಬೇರೆ ಬೇರೆ ಪರಿಸರದಲ್ಲಿ ಪರೀಕ್ಷೆ ಮಾಡುವುದು ಉತ್ತಮ. ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಔಷಧಿ ಸೇವಿಸುತ್ತಿದ್ದರೂ ತಹಬಂದಿಗೆ ಬರದೇ ಇದ್ದರೆ ತಜ್ಞ ವೈದ್ಯರನ್ನು ಭೇಟಿಯಾಗಿ ಮೂತ್ರಪಿಂಡ, ಹೃದಯ, ರಕ್ತನಾಳದ ವಿಶೇಷ ಪರೀಕ್ಷೆ ಮಾಡಿಸಬೇಕು ಹಾಗೂ ಸೂಕ್ತ ಚಿಕಿತ್ಸೆಯನ್ನು ಪಡೆದು ಆಗುವ ಅನಾಹುತವನ್ನು ತಡೆಗಟ್ಟಬಹುದು. ರಕ್ತದ ಒತ್ತಡವನ್ನು ನಿಭಾಯಿಸಲು ಜೀವನ ಶೈಲಿಯಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ. ಧೂಮಪಾನ, ತಂಬಾಕು ತ್ಯಜಿಸುವುದು, ಮದ್ಯ ಸೇವನೆಯ ನಿರ್ಬಂಧ, ಬೊಜ್ಜು ಸ್ಥೂಲಕಾಯ ಕರಗಿಸುವುದು, ರಕ್ತದ ಕೊಬ್ಬನ್ನು ತಹಬಂದಿಯಲ್ಲಿರಿಸುವುದು, ಉಪ್ಪು ಕಡಿಮೆ ಮಾಡುವುದು, ಸೂಕ್ತ ಪ್ರಮಾಣದ ಸೋಡಿಯಂ, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಲವಣವಿರುವ ಹಣ್ಣು ತರಕಾರಿ ಒಳಗೊಂಡ ಆಹಾರ ಸೇವಿಸಬೇಕು. ಕರಿದ ಪದಾರ್ಥ, ಕೊಬ್ಬಿನ ಪದಾರ್ಥವನ್ನು ತ್ಯಜಿಸಬೇಕು. ಪ್ರತಿದಿನ ವ್ಯಾಯಾಮ, ವೇಗದ ನಡಿಗೆ, ಯೋಗಾಭ್ಯಾಸ, ಶವಾಸನ ಮಾಡುವುದು 35 ವರ್ಷ ವಯಸ್ಸಿಗಿಂತ ಹೆಚ್ಚಿರುವ ಮಹಿಳೆಯರು ಗರ್ಭನಿರೋಧಕ ಮಾತ್ರೆ ಜಾಸ್ತಿ ಸೇವಿಸಬಾರದು. ಹೋಮಿಯೋಪತಿಯಲ್ಲಿ ಅಧಿಕ ರಕ್ತದ ಒತ್ತಡಕ್ಕೆ ಸೂಕ್ತ ಚಿಕಿತ್ಸೆ ಲಭ್ಯವಿದೆ. ವ್ಯಕ್ತಿಯ ಮಾನಸಿಕ, ದೈಹಿಕ ಸ್ಥಿತಿಗನುಗುಣವಾಗಿ ಔಷಧಿ ನೀಡಲಾಗುವುದು. ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದ ಒತ್ತಡ ಉಂಟಾದರೆ ಕಾಲಿಫಾಸ್ ಎಂಬ ಔಷಧವನ್ನು ನೀಡಲಾಗುವುದು. ಗಾಬರಿಯಾಗಿದ್ದರೆ ಜೆಲ್ಸೀಮಿಯಂ, ಅರ್ಜೆಂಟಮ್ ನೈಟ್ರಿಕಮ್. ದುಗುಡ, ನಿದ್ರಾಹೀನತೆ, ಖಿನ್ನತೆ, ನಿರಾಶೆಯಿಂದಾಗಿದ್ದರೆ ಇಗ್ನೇಷಿಯಾ ನೆಟ್ರಮ್ಯೂರ್. ರಕ್ತನಾಳದ ಗಡಸುವಿಕೆಯಿಂದ ಒತ್ತಡವಾಗಿದ್ದರೆ ಬೆರಾಟಮ್ಯೂರ್, ಪಾರ್ಟಿಯಂ, ಸ್ಕೊಪಾರಿಯಂ. ವಿಪರೀತ ಕೊಬ್ಬಿನಿಂದಾಗಿದ್ದರೆ ಆಲಿಯಂ ಸಟೈವ, ಗ್ಲಿಸರಿನ್, ಕೊಲೆಸ್ಟ್ರಿನಮ್. ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿದ್ದರೆ ಔರಮೆಟ್, ಕ್ರಟಗಸ್. ಮೂತ್ರಪಿಂಡದ ತೊಂದರೆಯಿಂದಾಗಿದ್ದರೆ ಎಪಿಸ್ಮೆಲ್, ಅಪೊಸೈನಮ್. ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಹಾರ್ಮೋನ್ ಏರುಪೇರಿನಿಂದಾಗಿದ್ದರೆ ಲ್ಯಾಕೆಸಿಸ್, ಸಿಮಿಸಿಫ್ಯೂಗ. ಯಾವುದೇ ಸೂಕ್ತ ಕಾರಣವಿಲ್ಲದೆ ಅನುವಂಶೀಯ ಅಥವಾ ವಯಸ್ಕರಲ್ಲಿ ರವಾಲ್ಫಿಯಾ ಸರ್ಪೆಂಟೈನ ಇತ್ಯಾದಿ ಔಷಧಿಗಳನ್ನು ನೀಡಲಾಗುವುದು. ಎಲ್ಲಾ ಔಷಧಿಗಳನ್ನು ತಜ್ಞ ವೈದ್ಯರ ಸಲಹೆ ಮೇರೆಗೆ ಮಾತ್ರ ತೆಗೆದುಕೊಳ್ಳಬೇಕು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ಪಿಡಿ ಪ್ರವೀಣ್ ಕುಮಾರ್. ಈಗ ಕೇಳಿ ಮತ್ತೊಂದು ಭಾವಗೀತೆಯನ್ನು. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ಇದೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. 2:15 ಹಿಂದಿಯಲ್ಲಿ ವಾರ್ತೆಗಳು, ನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು

0: ತಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಹುಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಈ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇನು ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೀವಿ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು

0: ಪೂರ್ವ ಮಳೆ ಚುರುಕುಗೊಂಡಿದ್ದು ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು ಶಾಸಕ ಕೆಎಸ್ ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 2:40:36. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹವ್ಯಾಸಗಳ ಕುರಿತ ನಾನು ಮಾಹಿತಿಯನ್ನು ತಿಳಿಸಿದ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತೇನೆ. ಹವ್ಯಾಸ ಅಂದರೆ ಬಿಡುವಿನ ಸಮಯದಲ್ಲಿ ನಮಗಿಷ್ಟವಾದ ಕೆಲಸವನ್ನು ಮಾಡೋದು. ಇದು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತೆ. ಚಿತ್ರಕಲೆ, ಸಂಗೀತ, ಓದುವಿಕೆ ಅಥವಾ ಕ್ರೀಡೆಗಳಂತಹ ಹವ್ಯಾಸಗಳು ವ್ಯಕ್ತಿತ್ವವನ್ನು ರೂಪಿಸುತ್ತೆ ಮತ್ತು ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಇವು ಬರೀ ಕಾಲಕ್ಷೇಪವಲ್ಲ, ಬದಲಾಗಿ ಸೃಜನಶೀಲತೆಯನ್ನು ಹೆಚ್ಚಿಸಿ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತವೆ ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಹವ್ಯಾಸಗಳು ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಕೂಡ ಸಹಕಾರಿಯಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಎಪಿ ಅರ್ಜುನ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗರೆ, ಈ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ. ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಹವ್ಯಾಸಗಳ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹವ್ಯಾಸಗಳು ನಮ್ಮ ಬಾಲ್ಯದಲ್ಲಿ ಹುಟ್ಟಿ ನಮ್ಮೊಂದಿಗೆ ಬೆಳೆದು ನಮ್ಮೊಂದಿಗೆ ಉಳಿಯುವ ಹಾಗೆ ನಮ್ಮಲ್ಲೇ ಅಂತರ್ಗತವಾಗಿರುವ ಒಂದು ಕಲೆ ಅಂತ ಅಂದರೆ ತಪ್ಪಾಗಲಾರದು. ವ್ಯಕ್ತಿಯ ಜೀವನ ಶೈಲಿ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಹವ್ಯಾಸಗಳು ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ವಿಭಿನ್ನ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಆನಂದದಾಯಕ ಮಾತ್ರವಲ್ಲದೆ ನಮ್ಮ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಹಲವಾರು ಪ್ರಯೋಜನಗಳನ್ನು ತರುತ್ತೆ. ಹಲವಾರು ರೀತಿಯ ಹವ್ಯಾಸಗಳಿದೆ ಮತ್ತು ಪ್ರತಿಯೊಂದು ಕೂಡ ವಿಶಿಷ್ಟ ಅನುಭವಗಳನ್ನು ನೀಡುತ್ತೆ ಅಂತ ಹೇಳ್ಬೋದು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ, ಗಣಪ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮವನ್ನ ಕೇಳುವಿರಿ. ಈ ಸಂಜೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272.

ಕಾರ್ಯಕ್ರಮದಲ್ಲಿ ನಾನು ಹವ್ಯಾಸಗಳ ಕುರಿತು ಮಾತಾಡ್ತಾ ಇದ್ದೆ. ಹವ್ಯಾಸಗಳ ವಿಧಗಳನ್ನ ನೋಡಿದಂತ ಸಂದರ್ಭದಲ್ಲಿ ದೈಹಿಕ ಹವ್ಯಾಸಗಳು ಅಂತ ಆದ್ರೆ ಕ್ರೀಡೆ, ನೃತ್ಯ, ಈಜು, ಸೈಕ್ಲಿಂಗ್ ನಂತಹ ಚಲನೆ, ವ್ಯಾಯಾಮಗಳನ್ನು ಒಳಗೊಂಡಿರುವಂತಹ ಚಟುವಟಿಕೆಗಳನ್ನು ನಾವು ಈ ಪ್ರಕಾರದ ಹವ್ಯಾಸಗಳಲ್ಲಿ ನೋಡಬಹುದು. ಇನ್ನು ಸೃಜನಶೀಲ ಹವ್ಯಾಸಗಳು ಅಂತ ನೋಡಿದಾಗ ಚಿತ್ರಕಲೆ, ಛಾಯಾಗ್ರಹಣ, ಫೋಟೋಗ್ರಫಿ ಅಂತ ಏನು ಹೇಳ್ತೀವಲ್ಲ, ಛಾಯಾಗ್ರಹಣ, ಅಡುಗೆ, ಕರಕುಶಲ ವಸ್ತುಗಳಂತಹ ಕಲಾತ್ಮಕ ಹಾಗೆ ಕಲ್ಪನಾತ್ಮಕ ಚಟುವಟಿಕೆಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ಬೌದ್ಧಿಕ ಹವ್ಯಾಸಗಳು ಅಂತ ಅಂದರೆ ಓದುವುದು, ಒಗಟುಗಳನ್ನು ಬಿಡಿಸೋದು ಆಗಿರ್ಬೋದು, ಚದುರಂಗದಾಟ, ಹೊಸ ಭಾಷೆಗಳನ್ನು ಕಲಿಯುವಂಥದ್ದು, ಹಾಗೆ ಒಟ್ಟು ಸವಾಲಿನ ರೀತಿಯ ಚಟುವಟಿಕೆಗಳನ್ನು ನಾವು ಬೌದ್ಧಿಕ ಹವ್ಯಾಸಗಳು ಅಂತೇಳಿ ನಾವು ಹೇಳ್ಬೋದು. ಇನ್ನು ಸಂಗ್ರಹಿಸುವ ಹವ್ಯಾಸಗಳಿರುತ್ತೆ ಕೆಲವೊಬ್ಬರಿಗೆ, ಅಂದರೆ ಅಂಚೆ ಚೀಟಿಗಳಾಗಿರಬಹುದು, ನಾಣ್ಯಗಳಾಗಿರಬಹುದು, ಪ್ರಾಚೀನ ವಸ್ತುಗಳ ಒಂದು ಸಂಗ್ರಹ ಮಾಡುವಂಥದ್ದು, ಸ್ಮರಣಿಕೆಗಳನ್ನು ಸಂಗ್ರಹಿಸುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಹೊರಾಂಗಣ ಹವ್ಯಾಸಗಳು ಅಂತ ನೋಡಿದಾಗ ತೋಟಗಾರಿಕೆ ಮಾಡೋದು, ಪಕ್ಷಿ ವೀಕ್ಷಣೆ, ಪಾದಯಾತ್ರೆ, ಹಾಗೆ ಪ್ರಕೃತಿಗಳಲ್ಲಿ ಶಿಬಿರ ಹೂಡೋದು, ಈ ರೀತಿಯ ಚಟುವಟಿಕೆಗಳನ್ನು ಹವ್ಯಾಸಗಳನ್ನು ಹೊರಾಂಗಣ ಹವ್ಯಾಸಗಳು ಅಂತೇಳಿ ಕರಿಬಹುದು. ಇನ್ನು ಪ್ರದರ್ಶನದ ಹವ್ಯಾಸಗಳು ಅಂತ ನೋಡಿದಾಗ ಸಂಗೀತ, ನಾಟಕ, ನೃತ್ಯ, ಸಾರ್ವಜನಿಕ ಭಾಷಣ ಇವೆಲ್ಲವೂ ಕೂಡ ಪ್ರದರ್ಶನದ ಹವ್ಯಾಸಗಳು ಅಂತೇಳಿ ಕರೆಸ್ಕೊಳ್ಳುತ್ತೆ. ಇನ್ನು ಗೃಹಾಧಾರಿತ ಹವ್ಯಾಸಗಳು ಅಂತ ಅಂದರೆ ಅಡುಗೆ ಅಥವಾ ಬೇಕಿಂಗ್ ಅಂತೇನು ಹೇಳ್ತೀವಿ, ಹಾಗೆ DIY ಯೋಜನೆಗಳನ್ನು ರೂಪಿಸುವಂಥದ್ದು, ಅವೆಲ್ಲವೂ ಕೂಡ ಗೃಹಾಧಾರಿತ ಹವ್ಯಾಸಗಳಾಗಿ ಗುರುತಿಸಬಹುದು. ಸಾಮಾಜಿಕ ಹವ್ಯಾಸಗಳು ಅಂತ ನೋಡಿದಾಗ ಬೋರ್ಡ್ ಆಟಗಳು, ಹಾಗೆ ಸ್ವಯಂ ಸೇವೆಗಳಂತಹ ಗುಂಪು ಚಟುವಟಿಕೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಸಾಮಾಜಿಕ ಹವ್ಯಾಸಗಳು ಅಂತೇಳಿ ಕರೆಸ್ಕೊಳ್ಳುತ್ತೆ. ಹವ್ಯಾಸ ನಾವು ಸಾಮಾನ್ಯವಾಗಿ ಹೇಳೋದಾದರೆ ಬಿಡುವಿನ ಸಮಯದಲ್ಲಿ ನಾವು ನಮಗಿಷ್ಟವಾದ ಕೆಲಸವನ್ನು ಮಾಡ್ಬೋದು ಅಂತ, ಆದರೆ ಇದರಲ್ಲೇ ಎಷ್ಟು ರೀತಿಯ ಹವ್ಯಾಸಗಳನ್ನು ನಾವು ವಿಂಗಡಣೆ ಮಾಡ್ಬೋದಲ್ವಾ. ಇದಾಗಿತ್ತು ಹವ್ಯಾಸಗಳ ಕುರಿತ ಕಿರು ಮಾಹಿತಿ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ, Love 360 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಿದ್ದ ಶ್ರೀರಾಮ್. ಶಶಾಂಕ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು 4 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 4:30 ಇದೀಗ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆಲ್ಲ ಜನರಂಜನಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲಿಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಮತ್ತೊಂದು 9141970272ಕ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹೆಸರೇಳಿ. ನೇತ್ರ ನಟರಾಜ್, ಮೊದಲನೇ ಕರೆ ಸಿಕ್ಬಿಟ್ಟಿದೆ ನಿಮ್ಗೆ. ತುಂಬಾ ಖುಷಿ ಆಗಿದೆ ನೇತ್ರ. ಓಕೆ ಓಕೆ, ಇದೇ ಖುಷಿಲಿ ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ಉಪೇಂದ್ರ ಚಿತ್ರದಿಂದ ಅದ್ರಲ್ಲಿ ಮತ್ತೆ.
0: ಓಕೆ, ಗೀತೆ ಪ್ರಸಾರ ಆಗುತ್ತೆ ನೇತ್ರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್
0: ಯು, ನಮಸ್ತೆ. ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಮನು. ಉಪೇಂದ್ರ ಬರೆದಿರುವ ಗೀತೆಗೆ ಗುರು ಕಿರಣ್ ಅವರ ಸಂಗೀತವಿದೆ.

ಉಪೇಂದ್ರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಹೆಸರೇಳಿ. ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು. ಓಕೆ, ಕಾರ್ಯಕ್ರಮದ ಕರೆ ಸಿಕ್ಕಿದೆ ನಿಮ್ಗೆ, ಖುಷಿ ಆಯ್ತಾ? ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಸುರೇಶ್ ಬೆಣ್ಣಿ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ತೆ, ಥ್ಯಾಂಕ್ ಯು. ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಹೇಳುವರೆ ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಸಂಜೆ 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇನ್ನು ಜನರಂಜನಿ ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಹೆಸರೇಳಿ.
1: ನಾಗೇಂದ್ರ ಮೇಡಮ್, ಚಂಗೇರಿ ತಾಲೂಕು ದೊಡ್ಡವಳ್ಳಂತಿಂದ.
0: ಓಕೆ, ನಾಗೇಂದ್ರ ಅವರು ಕರೆ ಮಾಡಿದಿರಿ. ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ಮಧುರ ಮೈತ್ರಿ ಚಿತ್ರದಿಂದ ಮೇಡಮ್. ಅಲ್ಲಿ ಎಲ್ಲಿ ಬಾನಿನಲ್ಲಿ
0: ಮಧುರ ಮೈತ್ರಿ ಚಿತ್ರದಿಂದ. ಓಕೆ, ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ನಾಗೇಂದ್ರ ಅವರೇ ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ಮಧುರ ಮೈತ್ರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗಡಿಗರೊಂದಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಹೆಸರೇಳಿ. ಇನ್ನೊಂದ್ಸರಿ ಹೇಳಿ. ಓಕೆ, ಯಾವ ಹಾಡು ಬೇಕು ಕಲ್ಲಪ್ಪ ಅವ್ರಿಗೆ? ಓಕೆ, ಗಿರಿಕನ್ಯೆ ಸಿನಿಮಾದಿಂದ ಥೈ ಥೈ ಬಂಗಾರಿ ಅಲ್ವಾ? ಓಕೆ, ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಕೇಳ್ತಾ ಇರ್ತೀರಿ? ಓಕೆ ಓಕೆ. ಹೀಗೆ ಹೀಗೆ ನಮ್ಮ ನಿಲಯದ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಕೇಳ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ ಗೀತೆ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು, ನಮಸ್ತೆ. ಗಿರಿಕನ್ಯೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಇದು ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿ, ಹೆಸರೇಳಿ. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ಅಪರಂಜಿ ಚಿತ್ರದಿಂದ

ಹೇಳಿ. ಅಪರಂಜಿ ಚಿತ್ರದಿಂದ ನಿಮ್ಮ ಧ್ವನಿನೇ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಕಣ್ಣಂಚ ಮಿಂಚಲ್ಲಿ ಅನ್ನೋ ಹಾಡಲ್ವಾ? ಓಕೆ ಓಕೆ, ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ.

0: ஹலோ, நமஸ்தே.
1: நமஸ்தே மேடம், உமேஶ் ಇದ್ದೀರಾ? ದಾವಣಗೆರೆ ಮೇಡಂ.
0: ಓಕೆ ಉಮೇಶ್ ಅವರೇ, ಯಾವ ಗೀತೆ ಬೇಕು ನಿಮಗೆ?
1: ತುಂಬಾ ಹೊಸ ಚಿತ್ರ ಮೇಡಮ್, ತುಂಬಾ ಮೆಲಡಿ ಕಾರ್ಯಕ್ರಮ
0: ಇವತ್ತಿನಿಂದ ಪ್ರಾರಂಭ ಆಗಿದೆ ಜನರಂಜನಿ ಕಾರ್ಯಕ್ರಮ. ಪ್ರತಿದಿನ ಕಾರ್ಯಕ್ರಮ ಇರುತ್ತೆ, ಆದ್ರೆ ಈಗ ಕರೆ ಮಾಡಿದವರು ಈ ರಾತ್ರಿ ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಕರೆ ಮಾಡೋ ಹಾಗಿಲ್ಲ. ಓಕೆ ಓಕೆ, ಹೊಸ ಹೊಸ ಕೇಳುಗರಿಗೆ ಅವಕಾಶವನ್ನ ಕೊಡ್ಬೇಕಲ್ವಾ ಉಮೇಶ್ ಅವರೇ? ಓಕೆ ಉಮೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ, ನಮಸ್ತೆ, ಥ್ಯಾಂಕ್ ಯು. ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶ್ರುತಿ. ಬಸವರಾಜ್ ಬಳ್ಳಾರಿಯವರ ಗೀತ ರಚನೆಗೆ ಸತೀಶ್ ಬಾಬು ಅವರ ಸಂಗೀತವಿದೆ.

ಇದು ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864273 ಮತ್ತೊಂದು 9141970272. ಮುಂದಿನ ಕರೆ. ಹಲೋ, ನಮಸ್ತೆ.

ಹಲೋ, ಕೇಳುಗರೆ, ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಾಯ್ಕಲ್ಲು ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಸವಿತಾ ಸಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತೆ. ಇದು ಜನರಂಜನಿ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ, ಲೈನಲ್ಲಿ ಇದ್ದೀರಿ? ಹಲೋ, ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ಗಂಗಾವತಿಯಿಂದ ಈರಣ್ಣ ಅವರ. ಗಂಗಪ್ಪ ಅವರು, ಕ್ಷಮಿಸಿ, ಯಾವ ಹಾಡು ಬೇಕು ನಿಮ್ಗೆ? ನೋಡಿ ಸ್ವಾಮಿ ನಾವು ಇರೋದು ಹೀಗೇನಾ? ಹಾಡು ಯಾವುದು? ಟೈಟಲ್ ಸಾಂಗ್? ಓಕೆ. ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಿ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಓಕೆ, ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಗಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪ್ರಸನ್ನ ಶಿವರಾಮನ್ ಹಾಗೂ ವೆಂಕಟ್ ನಾಗ್.

ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ, ಇದು ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ ನಮಸ್ತೆ ನಮಸ್ತೆ, ಲೈನಲ್ಲಿದ್ದೀರಿ, ಮಾತಾಡಿ. ಬಸವರಾಜ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ, ಯಾವ ಹಾಡು ಬೇಕು? ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹಾಡು ಯಾವ್ದು ಬೇಕು? ಪುಟ್ಟಮಲ್ಲಿ, ಪುಟ್ನಂಜ ಸಿನಿಮಾದಲ್ವಾ? ಹಲೋ, ಪುಟ್ಟಂಚ ಸಿನಿಮಾದಿಂದ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನಿಮಗೆ.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರೇಳಿ. ಮಾದಪ್ಪ ಅವ್ರು ಕರೆ
1: ಮಾಡಿದ್ದೀರಾ?
0: ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನಿಮ್ಗೆ.
1: ಥ್ಯಾಂಕ್ ಯು.
0: ನಮಸ್ತೆ.

0: ಕೇಳುವರೆ ಈ ಸಂಜೆ 7:45 ನಮ್ಮ ನಿಲಯದಿಂದ ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯಶ್ರೀ ಇಟಗಿಯವರು ಮಾತನಾಡುತ್ತಾರೆ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್ ರೀ.
0: ಹೆಸರೇಳಿ
1: ಮೇಡಮ್. ರೀ, ನಾನು ರಾಯಬಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಹಿರೇಮಠ ಅವ್ರಿಗೆ ಕರೆ ಸಿಕ್ಕಿದೆ, ದೂರದಿಂದ ಕರೆ ಮಾಡಿದಿರಿ.
1: ಹೌದ್ರಿ ಮೇಡಮ್.
0: ಇಷ್ಟಪಡ್ತೀರಿ
1: ಮೇಡಮ್ ರೀ? ಇವತ್ತು May 15 ರೀ, ಅಂತಾರಾಷ್ಟ್ರೀಯ ಕುಟುಂಬ ದಿನ ರೀ ಮೇಡಮ್.
0: ಹೌದು ಹೌದು, ಕುಟುಂಬ ದಿನ.
1: ಮೇಡಮ್ ರೀ, ಎಲ್ಲಾ ಸಿಬ್ಬಂದಿಗೂ, ತಮಗೂ, ಎಲ್ಲಾ ನನ್ನ ಸಹಕೇಳುಗರಿಗೂ ವಿಶ್ವ ಕುಟುಂಬದ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾರೆ.
0: ನಿಮಗೂ ಕೂಡ, ನಿಮಗೂ ಕೂಡ ಶುಭಾಶಯಗಳು.
1: ಥ್ಯಾಂಕ್ಸ್ ರೀ. ನನಗೆ ಇವತ್ತು ಬೇಕಾದಂತ ಚಿತ್ರ ನಮ್ಮ ಸಂಸಾರ ರೀ ಮೇಡಮ್ ರೀ. ಅದರಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಆ ಸಾಂಗ್ ಬೇಕ್ರಿ ಮೇಡಮ್.
0: ಓಕೆ, ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
1: ಥ್ಯಾಂಕ್ಸ್ ರೀ ಮೇಡಮ್.
0: ನಮಸ್ತೆ.
1: ಶುಭ ಸಂಜೆ ರೀ.
0: ನಿಮಗೂ ಕೂಡ ಶುಭ ಸಂಜೆ, ಧನ್ಯವಾದಗಳು ಕರೆ ಮಾಡಿ.
1: ಥ್ಯಾಂಕ್ ಯು.
0: ನಮ್ಮ ಸಂಸಾರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SB ಬಾಲಸುಬ್ರಹ್ಮಣ್ಯಂ ಹಾಗೂ PE ಸುಶೀಲ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ MRangarao.

ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದೀರಿ, ಸುಮಾ ಅವರು. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ ಓಕೆ, ಗೀತೆ ಪ್ರಸಾರ ಆಗುತ್ತೆ ಸುಮಾ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ಕಪ್ಪು ಬಿಳುಪು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಸುಶೀಲ. ಆರ್ ಎನ್ ಜೈಗೋಪಾಲ್ ಅವರ ಗೀತೆಗೆ ಆರ್ ರತ್ನ ಅವರ ಸಂಗೀತವಿದೆ.

ಜನರಂಜನಿ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ, ನಮಸ್ತೆ. ನಮಸ್ತೆ, ಬಂದೇ ನವಾಜ್ ಅವರು. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ನೀವೇ ಹಾಡಿದ್ರಲ್ಲ. ಓಕೆ, ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದ. ಓಕೆ ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಬಂದೆ ನವಾಜ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗೀತೆ ಕೇಳಿ. ನಮಸ್ತೆ ನಮಸ್ತೆ. ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಸುಶೀಲ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:20. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋಗಳೇ ಹೆಚ್ ಜಿ ಗಣೇಶ್ ಪವ ಮಾಡುವ ನಮಸ್ಕಾರಗಳು ಹಾಗೂ ಸಂಜೆ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಹೀಗೆ ಕೇಳಿ,
1: ಆಕಾಶವಾಣಿ ಕೇಳಿ ಸಿನಿ ಪ್ರಪಂಚ.

ಅನುಷ್ಠಾನದ ಅಧ್ಯಕ್ಷರಾದಂತಹ ಆತ್ಮೀಯರಾದ ಬಿ ಎಲ್ ಶಂಕರ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಬಂಧುಗಳೇ, ಈಗಾಗಲೇ ಶಂಕರ್ ಅವರು ಹೇಳಿದಾಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರದ ಪ್ರದಾನ ಸಮಾರಂಭದ ಹಿನ್ನೆಲೆಯಲ್ಲಿ ನಾನು ಸಮಕಾಲೀನ ವಿಷಯಗಳನ್ನು, ಕುವೆಂಪು ವಿಷಯಗಳನ್ನು ಎಲ್ಲವನ್ನೂ ಕುರಿತು ಮಾತಾಡಬಹುದು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನನ್ನ ಮಾತಿನ ವ್ಯಾಪ್ತಿ ಸ್ವಲ್ಪ ಹೆಚ್ಚು ಆಗ್ಬೋದು, ಆದರೆ ಸಮಯ ಹೆಚ್ಚಾಗೋದಿಲ್ಲ ಅಂತ ಹೇಳ್ತಾ ಕೆಲವು ಮಾತುಗಳನ್ನು ಇಲ್ಲಿ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ, ಎಂ ಚಂದ್ರಶೇಖರ್ ಅವರ ಪ್ರತಿಷ್ಠಾನದ ಜೊತೆಗೂಡಿ ಈ ರಾಷ್ಟ್ರೀಯ ಪುರಸ್ಕಾರವನ್ನು 11 ವರ್ಷಗಳಿಂದ ಕೊಟ್ಟು ಈಗ 12ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಮುಖಾಂತರವಾಗಿ ರಾಷ್ಟ್ರದ ಬೇರೆ ಬೇರೆ ರಾಜ್ಯದಲ್ಲಿರುವ ಭಾರತೀಯ ಸಾಹಿತ್ಯಕ್ಕೆ ಅನನ್ಯವಾದಂತಹ ಕೊಡುಗೆ ಕೊಟ್ಟಿರುವಂತಹ ಲೇಖಕ ಲೇಖಕಿಯರನ್ನು ಗುರುತಿಸಿ ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಕುವೆಂಪು ಪುರಸ್ಕಾರವನ್ನು ಕೊಡೋದ್ರ ಮುಖಾಂತರವಾಗಿ ಕುವೆಂಪು ಅವರನ್ನು ಬೇರೆ ರಾಜ್ಯಗಳಿಗೂ ಕರ್ಕೊಂಡು ಹೋಗುವಂಥ ಈ ಕೆಲಸ ಇದೆಯಲ್ಲ, ಈ ಕೆಲಸ ಮಾಡ್ತಿರುವಂತಹ ಎರಡೂ ಪ್ರತಿಷ್ಠಾನಗಳಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕುವೆಂಪು ಕುರಿತು ಮಾತಾಡುವಾಗ ಕುವೆಂಪು ಇಂದಿಗೂ ಯಾಕೆ ಪ್ರಸ್ತುತರಾಗಿದ್ದಾರೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಬೇಕಾಗತ್ತೆ, ಅಥವಾ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ ಇವತ್ತಿನ ಸನ್ನಿವೇಶ ಇದೆಯಲ್ಲ, ಇವತ್ತಿನ ಸನ್ನಿವೇಶದಲ್ಲಿ ಕುವೆಂಪು ಯಾಕೆ ಹೆಚ್ಚು ಪ್ರಸ್ತುತ, ಕುವೆಂಪು ಅವರ ಮುಖಾಂತರವಾಗಿ ನಾವು ಜನಗಳನ್ನು ತಲುಪಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ ಅಂತ ಅಂದುಕೊಂಡಾಗ ಇವತ್ತಿನ ಸನ್ನಿವೇಶ ಹೇಗಿದೆ ಅಂತ ಯೋಚಿಸ್ಬೇಕು ನಾವು. ಇವತ್ತು ಇಲ್ಲಿ ಜಾತಿ ಮತ ಧರ್ಮಗಳ ಧ್ರುವೀಕರಣ ನಡೀತಾ ಇದೆ, ಶ್ರೇಣೀಕರಣ ಇದೆ, ಶ್ರೇಣೀಕರಣ ಮತ್ತು ಧ್ರುವೀಕರಣಗಳ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಯಾವತ್ತಿಗಿಂತ ಹೆಚ್ಚಾಗಿ ಈ ಶ್ರೇಣೀಕರಣ ಇದೆಯಲ್ಲ, ಅದು ಹಿಂದಿನಿಂದ ಇದೆ, ಅದಕ್ಕೊಂದು ಇತಿಹಾಸವೇ ಇದೆ. ಸಾಮಾಜಿಕ ಶ್ರೇಣೀಕರಣಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ನಮ್ಮಲ್ಲಿ, ಅದೊಂದು ಕೆಟ್ಟ ಇತಿಹಾಸ ಅದು. ಆದರೆ ಈ ಧಾರ್ಮಿಕ ಧ್ರುವೀಕರಣ ಇತ್ತೀಚಿನ ದಶಕಗಳಲ್ಲಿ

0: ಬಹಳ ಉಗ್ರ ರೂಪದಲ್ಲಿ ಇರೋದನ್ನ ನಾವು ನೋಡ್ತಿದ್ದೇವೆ. ಹಾಗಾಗಿ ಸಾಮಾಜಿಕ ಶ್ರೇಣೀಕರಣ ಮತ್ತು ಧಾರ್ಮಿಕ ಧ್ರುವೀಕರಣದ ಸಂದರ್ಭದ ಒಳಗಡೆ ಕುವೆಂಪು ವಿಚಾರಧಾರೆ ಹೆಚ್ಚು ಪ್ರಸ್ತುತವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಇವತ್ತು ಜಾತಿ ಜಾತಿಗಳ ನಡುವೆ ಶ್ರೇಣೀಕರಣ ಇದೆ, ಅಷ್ಟೇ ಅಲ್ಲ ಜಾತಿಗಳ ಒಳಗೂ ಒಂದು ಶ್ರೇಣೀಕರಣ ಇದೆ, ಧರ್ಮ ಧರ್ಮಗಳ ನಡುವೆ ಶ್ರೇಣೀಕರಣ ಇದೆ, ಧರ್ಮಗಳ ಒಳಗೂ ಒಂದು ಶ್ರೇಣೀಕರಣ ಇದೆ. ಜಾತಿ ಜಾತಿಗಳ ನಡುವೆ ಇರುವ ಶ್ರೇಣೀಕರಣವನ್ನು ನಾವು ನೋಡಿದ್ದೇವೆ, ಆದರೆ ಜಾತಿ ಒಳಗಿರೋ ಶ್ರೇಣೀಕರಣ ಇದೆಯಲ್ಲ, ನಿರ್ದಿಷ್ಟ ಜಾತಿಯ ಒಳಗಡೆ ಇರುವ ಶ್ರೇಣೀಕರಣ ವರ್ಗಗಳನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಧರ್ಮಗಳ ಒಳಗಡೆ ಇರತಕ್ಕಂಥ ಶ್ರೇಣೀಕರಣ ಇದೆಯಲ್ಲ, ಜಡತ್ವ ಮತ್ತು ಚಲನಶೀಲತೆಯ ನಡುವಿನ ಒಂದು ಮುಖಾಮುಖಿಗೆ ಕಾರಣವಾಗುತ್ತೆ. ಜಡವಾದಿಗಳು ಅನೇಕರು ಇರ್ತಾರೆ, ಆದರೆ ಜಡವಾದವನ್ನು ಒಪ್ಪದೆ ಒಳವಿಮರ್ಶ
1: ಇದೇನಪ್ಪ ಇದು, ಇದು ಯಾರ ಧ್ವನಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿದೆಯಲ್ವಾ? ಹೌದು, ಇದು ಶ್ರೀ ಬರಗೂರು ರಾಮಚಂದ್ರಪ್ಪ ಅವರ ಧ್ವನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಬಗ್ಗೆ ಕೊಂಚ ಮಾಹಿತಿ, ಹಾಗೆ ಅವರು ನಿರ್ದೇಶಿಸಿದ ಕೆಲವು ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಕಾರ್ಯಕ್ರಮ ಆರಂಭ ಮಾಡ್ತೇನೆ. ಬರಗೂರು ರಾಮಚಂದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಆ ಬಳಿಕ 2 ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಹ ಆಗಿದ್ದರು. ಕನ್ನಡ ನಾಡಿನ ಪ್ರಮುಖ ಚಿಂತಕರಲ್ಲಿ ಸಹ ಒಬ್ಬರು. ಬಂಡಾಯ ಸಾಹಿತ್ಯ ಚಳುವಳಿಯ ನೇತಾರರಲ್ಲಿ ಒಬ್ಬರು. ಹಲವು ಸಿನಿಮಾಗಳನ್ನು ಸಹ ನಿರ್ದೇಶಿಸಿದ್ದಾರೆ. ಅವರು ನಿರ್ದೇಶಿಸಿದ ಕೆಲವು ಚಿತ್ರಗಳು ಹಗಲು ವೇಷ, ಶಾಂತಿ, ಭಾಗೀರಥಿ, ಕೋಟೆ, ಜನ್ಮದ ಜೋಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಗಲು ವೇಷ ಚಿತ್ರದ ಹಾಡುಗಳನ್ನು ಕೇಳ್ತಾ ಹೋಗೋಣ, ಹಾಗೆ ಇವರ ಬಗ್ಗೆ ಕೊಂಚ ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತೇನೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
9: ಚಳಗರೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970222, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನೇರವಾಗಿ ನನ್ನ ಜೊತೆ ಮಾತಾಡ್ತಾ ಭಾಗವಹಿಸ್ಬೋದು. ಹಾಗೆ ಬರಗೂರು ರಾಮಚಂದ್ರಪ್ಪನವರು 1946 ಅಕ್ಟೋಬರ್ 18 ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಾಯಿ ಕೆಂಚಮ್ಮ, ತಂದೆ ರಂಗದಾಸಪ್ಪ. ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸ್ತಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸಹ ಇವರು ಕೆಲಸ ನಿರ್ವಹಿಸ್ತಾರೆ. 2016 ಡಿಸೆಂಬರ್ 2 ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆ ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಹಗಲು ವೇಷ ಚಿತ್ರದ ಹಾಡನ್ನು ಕೇಳ್ತಾ ಹೋಗೋಣ.

ಹಾಗೆ ಬರಗೂರ ರಾಮಚಂದ್ರಪ್ಪ ಅವರ ವಿದ್ಯಾಭ್ಯಾಸ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದುದು ಬರಗೂರಿನಲ್ಲಿ. ತುಮಕೂರಿನಲ್ಲಿ ಬಿಎ ಪದವಿ ಪಡೆದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದ ಎಂಎ ಪದವಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಸೇರಿ ತುಮಕೂರು ಸ್ನಾತಕೋತ್ತರ ಕೇಂದ್ರದ ಮೊದಲ ನಿರ್ದೇಶಕರಾಗಿ ಕೇಂದ್ರದ ಬೆಳವಣಿಗೆಗೆ ಕಾರಣಕರ್ತರಾಗಿ ಸುಮಾರು ವರ್ಷಗಳ ಕಾಲ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದು ಸ್ವಯಂ ನಿವೃತ್ತರು ಸಹ ಆಗ್ತಾರೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಹಗಲು ವೇಷ ಚಿತ್ರದ ಹಾಡುಗಳನ್ನು ಈಗ ಕೇಳ್ತಾ ಹೋಗೋಣ.

ಹಾಗೆ ಬರಗೂರು ರಾಮಚಂದ್ರಪ್ಪ ಅವರ ಪ್ರಮುಖ ಕಾದಂಬರಿಗಳು, ಮೊದಲೇ ಕಥಾ ಕವನ ಸಂಕಲನಗಳು ಕನಸಿನ ಕನ್ನಿಕೆ 1968 ರಚನೆ ಮಾಡ್ತಾರೆ, ಮರಕುಟಿಗ, ನೆತ್ತರಲ್ಲಿ ನೆಂದು ಹೂವು, ಗುಲಾಮ ಗೀತೆ, ಮಗುವಿನ ಹಾಡು, ಕಾಟ್ಯಸ್ಸಾದಲ್ಲಿ ಕಾವ್ಯ. ಹಾಗೆ ಇವರ ಕಥಾ ಸಂಕಲನಗಳು ಸುಂಟರಗಾಳಿ, ಬಯಲಾಟದ ಭೀಮಣ್ಣ, ಒಂದು ಊರಿನ ಕಥೆಗಳು, ಕಪ್ಪು ನೆಲದ ಕೆಂಪುಗಾವು. ಹಾಗೆ ಇವರ ಕಾದಂಬರಿಗಳು ಸೂತ್ರ, ಸೀಳು ನೆಲ, ಸಂಗಪ್ಪನ ಸಾಹಸಗಳು, ಬೆಂಕಿ, ಸೂರ್ಯ, ಭರತನಗರಿ, ಕೋಟೆ, ಗಾಜಿನ ಮನೆ, ಸ್ವಪ್ನ ಮಂಟಪ, ಶಬರಿ. ಹಾಗೆ ಇವರ ವಿಮರ್ಶೆ ಕನ್ನಡಾಭಿಮಾನ, ಸಂಸ್ಕೃತಿ, ಶ್ರಮ ಮತ್ತು ಸೃಜನಶೀಲತೆ, ಕನ್ನಡ ಪ್ರಜ್ಞೆ, ಕನ್ನಡ ಸಾಹಿತ್ಯವೆಂಬ ಸ್ವಾತಂತ್ರ್ಯ ಹೋರಾಟ, ಪರಂಪರೆಯೊಂದಿಗೆ ಪಿಸುಮಾತು, ಬಂಡಾಯ ಸಾಹಿತ್ಯ ಮೀಮಾಂಸೆ, ಸಂಸ್ಕೃತಿ ಉಪ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ, ಶಬ್ದವಿಲ್ಲದ ಯುದ್ಧ, ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್. ಹಾಗೆ ಇವರ ಪ್ರಶಸ್ತಿಗಳು ಬರಗೂರು ರಾಮಚಂದ್ರ ಅವರ ಕಥಾ ಸಂಕಲನ ಸುಂಟರಗಾಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆಯುತ್ತೆ. ಹಾಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೃಪತುಂಗ ಸಾಹಿತ್ಯ ಪ್ರಶಸ್ತಿ 2013 ದೊರೆಯುತ್ತೆ. 82nd ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯಚೂರಿನಲ್ಲಿ ಆಯೋಜಿಸಲಾದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಹ ವಹಿಸ್ತಾರೆ. ಹಾಗೆ ಇವರ ಚಲನಚಿತ್ರ ಪ್ರಶಸ್ತಿಗಳು ಉತ್ತಮ ಕಥೆ, ಬರಹಗಾರ, ಒಂದು ಊರಿನ ಕಥೆಗೆ ಲಭಿಸುತ್ತೆ. ಹಾಗೆ 2012 ಅತ್ಯುತ್ತಮ ಸಂಭಾಷಣೆ, ಬರಹ ಅಂಗುಲಿಮಾಲಕ್ಕೆ ದೊರೆಯುತ್ತೆ. ಇನ್ನು ಮುಂತಾದ ಪ್ರಶಸ್ತಿ ಹಾಗೂ ಚಲನಚಿತ್ರ ಪ್ರಶಸ್ತಿಗಳು ಸಹ ದೊರಕಿದೆ. ಕೆಳಗರೆ ಇದಾಗಿತ್ತು ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಕೊಂಚ ಮಾಹಿತಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 8640273

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30:08. ಇನ್ನು ಮುಂದೆ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. ಕೆಳಗರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ, ನೀವು ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೇರವಾಗಿ ನನ್ನ ಜೊತೆ ಮಾತಾಡಬಹುದು. ಗಮನಿಸಿ, ಕೇವಲ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಸಾಕಷ್ಟು ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಒಂದು ಆಶಯ. ಈಗ ಕೇವಲ ನೀವು ಚಿತ್ರಗೀತೆ ಹಾಡಬೇಕು ಅಂತ ಇಲ್ಲ, ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆಯನ್ನು ಸಹ ಹಾಡ್ಬೋದು. ಇಲ್ಲಿ ಯಾರಿಗೆ ವೈಯಕ್ತಿಕ ನಿಂದನೆ ಆಗಲಿ, ಅಶ್ಲೀಲ ಹಾಡುಗಳನ್ನಾಗಲಿ ಹಾಡುವಂತಿಲ್ಲ. ಈಗ ಒಂದು ಹಾಡನ್ನು ಕೊನೆಯ ಪದಕ್ಕೆ ಹೇಳಿ ನಾನು ನಿಲ್ಲಿಸ್ತೇನೆ, ಅಲ್ಲಿಂದ ತಾವು ಹಾಡಿ.

0: ತ ಅಕ್ಷರಕ್ಕೆ ನಿಂತಿದೆ. ಹಲೋ, ನಮಸ್ಕಾರ. ಓಕೆ ಮೇಡಮ್, ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತ ಅಕ್ಷರಕ್ಕೆ ನಿಂತಿದೆ, ತಾಯಿಂದ ಹಾಡ್ತೀರಾ?
1: ಹ್ಮ್.

0: ಬಹಳ ಸೊಗಸಾಗಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡ್ತಿದ್ದಾರೆ?
1: ನಿಶ್ಚಿತ.
0: ನಿಶ್ಚಿತ, ಎಲ್ಲಿಂದ ಕರೆ ಮಾಡ್ತಿರೋದು ನಿಶ್ಚಿತ?
1: ಚಿತ್ರದುರ್ಗ ಕೆಳಗಟ್ಟೆ.
0: ಏನ್ ಓದ್ತಾ ಇರೋದು ನಿಶ್ಚಿತ? ವೆರಿ ಗುಡ್. ಎಕ್ಸಾಮ್ ಸಮ್ಮರ್ ಹಾಲಿಡೇ ಎಲ್ಲ ಮುಗೀತಾ? ಮತ್ತೆ ಹಾಗಾದ್ರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಯಾಯಿಂದ ಹಾಡಿ.
1: ಹ್ಮ್. ಯಾರಿವಳು ಸೂಜಿ ಮೇಲೆ ಕಣ್ಣ, ರಾಮನಲ್ಲಿ ತೋಟದಲ್ಲಿ ಗಂಬನೆಂದು ಹರಡಿ.
0: ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು.

0: ಅಂದದೆ ಸಾಲು. ಎಲ್ಲಿ ನಿಲ್ಸಿದ್ರಿ ಈಗ ನೀವು? ಲಾ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ,
1: ನಮಸ್ತೆ ರೀ.
0: ನಮಸ್ತೆ, ಶಿವಲಿಂಗ ಹಿರೇಮಠ ಅವರು.
1: ಹೌದ್ರಿ ಸರ್.
0: ಲಾ ಅಕ್ಷರದಿಂದ ಲಾ ಲಾ ಹಾಡಿ.
1: ಹಲೋ ಸರ್.
0: ಹಾಡಿ
1: ಸರ್, ಕೇಳಿಸ್ತಾ ಇದ್ದೀರಿ?
0: ಕೇಳಿಸ್ತಾ ಇದೆ, ಹೇಳಿ.
1: ಓಕೆ ಸರ್. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ.

0: ರಾಕ್ಷರ ನಿಂತಿ ಬಹಳ ಸೊಗಸಾಗಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ.
1: ಥ್ಯಾಂಕ್ಸ್ ರೀ ಸರ್.
0: ಹಲೋ
2: ಹಲೋ
0: ನಮಸ್ಕಾರ
2: ಸರ್. ನಮಸ್ಕಾರ ಸರ್, ಮಹೇಶ್ ಹೊಸೂರು ಶಿಕಾರಿ ಸರ್.
0: ಮಹೇಶ್ ಅವರು ಗೊತ್ತಾಯ್ತು, ಎಲ್ಲಿಂದ ಗೊತ್ತಾಗ್ಲಿಲ್ಲ.
2: ಹೊಸೂರು ಶಿಕಾರಿ
0: ಹೊಸೂರು. ಮೆಸೇಜ್ ಮಾಡ್ತಿರ್ತೀರಾ, ವಾಟ್ಸ್ಆಪ್ ಸಂದೇಶ ಕಳಿಸ್ತಾ ಇರ್ತೀರಿ, ಧ್ವನಿ ಕೇಳಿ ಬಹಳ ಸಂತೋಷ ಆಯ್ತು. ಈಗ ರಾ ಅಕ್ಷರದಿಂದ ಹಾಡ್ತೀರಾ? ರಾ
2: ಭಾಷೆಯನು ಕೊಟ್ಟರೆ ಮೀರನು ಪ್ರೇಯಸಿ ಕರೆದಾರೆ ಎಂದು ಬರದೈರನು ಇವನು.
0: ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ
3: ಹಲೋ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮ್ಮ ಇವರು ರಾಮೇಶ್ವರ, ಚಿಕ್ಕಪ್ಪ ಶಾಸ್ತ್ರ ರಾಮೇಶ್ವರ ಅವರು. ರಾಮೇಶ್ ಅವರಿಗೆ ನಾ ಬಂದ್ಬಿಡಿದೆ.
3: ನಾ ಬಂದಿದ್ದೀರಾ ಸರ್? ಆಯ್ತು ಸರ್, ಹೇಳೋಣ ಬಿಡಿ.

0: ಸಾಗರ ಧನ್ಯವಾದಗಳು.
1: ಹಾಗೆ ನಾನು ಹೇಳ್ತೀನಿ, ನಿಮ್ಮ ಸಂಸಾರ ಆನಂದ ಸಾಗರ ಹಾಡಿದ್ರಿ, ಹಾಡಿದ್ಕೆ ಧನ್ಯವಾದಗಳು ತಮ್ಗೆ.
0: ಧನ್ಯವಾದಗಳು ಸರ್, ನಮಸ್ಕಾರ.
1: ಹಲೋ,
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ.
2: ನಾನು ಸತೀಶ್ ಕುಮಾರ್ ಸರ್, ಹಾಲಿ ಗ್ರಾಮ ಉಡುಪಿ.
1: ಉಡುಪಿ, ಓಕೆ ಸರ್. ತಮಗೆ ರಾ ಅಕ್ಷರ ಬಂದಿದೆ. ರಾ ರಾ
2: ರಾಜ ನನ್ನ ಹೆಸರು, ಹೆಳೆ ನನ್ನ ಉಸಿರು. ರಾಜ ನನ್ನ ಹೆಸರು, ಹೆಳೆ ನನ್ನ ಉಸಿರು. ಈ ಹಳ್ಳಿಗೆ ನಾನೇ ಕುಳ್ಳ, ನಾನ್ ನಂಬರ್ ಒನ್ ಕುಳ್ಳ. ಇಂಥ ಮಾತಿನ ಮಲ್ಲ ಈ ಊರಲ್ಲೆಲ್ಲೂ ಇಲ್ಲ. ರಾಜ ನನ್ನ ಹೆಸರು, ಹೆಳೆ ನನ್ನ ಉಸಿರು.
1: ಪಿಕ್ಚರ್ ಹಾಡು ಗೊತ್ತಾ ಇದು? ಅದೃಷ್ಟವಂತ ಚಿತ್ರದ ಹಾಡು ಅಲ್ವಾ ಇದು?
2: ಅದೃಷ್ಟವಂತ ನಮ್ಮ ಕುಳ್ಳ ಕುಳ್ಳು
1: ದ್ವಾರಕೀಶ್ ಅವರ ಅಭಿನಯ. ದ್ವಾರಕೀಶ್ ಅವರ ಹೌದೌದು, ಆಗಿನ ಕಾಲಕ್ಕೆ ಬಹಳ ಸೂಪರ್.
2: ನಮ್ಕಿಂತ ಹೆಚ್ಚು ಗೊತ್ತಿದೆ ಬಿಡ್ರಿ, ಒಳ್ಳೆ ಪ್ರೋಗ್ರಾಮ್ ನಡ್ಸ್ಕೊಟ್ರಲ್ಲ, ಖುಷಿ ಆಯ್ತ್ರಿ.
1: ಥ್ಯಾಂಕ್ ಯು ಸರ್, ತಮ್ಮ ಆಶಯ ಹೇಗೆ ಇರಲಿ.
2: ಖುಷಿ ಆಯ್ತು.
1: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಹೀಗೆ ಆಗ್ಲಿ.
1: ಹಲೋ,
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಹೊನ್ನೂರಲ್ಲಿ ಅವರು.
3: ಹೊನ್ನೂರಲ್ಲಿ ಸರ್, ಅನುಮಂತಪುರದಿಂದ.
1: ನಿಮ್ ಧ್ವನಿ ಗೊತ್ತಾಯ್ತು, ರಾ ಅಕ್ಷರದಿಂದ ಹಾಡಿ. ಮತ್ತೆ ರಾ ಬರ್ತಿದೆ, ರಾ ರಾ ಬಹಳ ಬರ್ತಿದೆ ಈ ಸರಿ. ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ, ಹಲೋ, ಬಂದೇ ನವಾಜ್. ಚೆನ್ನಾಗಿದ್ದೀನಿ. ಬಂದೇ ನವಾಜ್ ಅವರಿಗೆ ಕಾಯಿಸಲ್ಲ.

0: ಓಕೆ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ, ನಮಸ್ಕಾರ. ರಾಜ್ ಕಿರಣ್ ಅವರು, ಹೇಗಿದ್ದೀರಿ ಸರ್? ಸರ್, ನಿಮಗೆ ನಾ ಅಕ್ಷರ ಬಂದಿದೆ, ನಾ ನಾ ನಾ ನೀನು ನಾ.
1: ಅದೇ ಸರ್, ಗಣೇಶ್ ಬಾಬು ನೇನಾ?
0: ಹಾ, ಹಾಗೆ. ರಥ ಸಪ್ತಮಿ ಹಾಡನ್ನ ಬಹಳ ಸೊಗಸಾಗಿ ಹಾಡಿದ್ರಿ. ಈಗ ಹಾ, ಈಗ ಹಾ ತಗೊಂಡ್ಲೋ, ಯಾವ ಅಕ್ಷರ ತಗೊಂಡ್ಲಿ ನಾನು? ಓಕೆ ಸರ್, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ, ಬಹಳ ಸೊಗಸಾಗಿ ಹಾಡಿದ್ರಿ. ಹಲೋ, ನಮಸ್ಕಾರ. ಓಕೆ, ಭೀನಾ ವಸಂತರ ಅವರು, ಬೆಂಗಳೂರು. ಈಗ ಏ ಇಂದ ಹಾಡಿ ಮೇಡಮ್, ಏ ಬಂದಿದೆ. ಹಾ, ಬರುತ್ತೆ. ಎಲ್ಲಿ ಮರೆಯಾದೆ ವಿಠಲ, ಮಾಧವನಿಲ್ಲ ಮಾಯಾ ಜಾಲ, ಮಾಧವನಾರು

ಎಲ್ಲ ಹಾಡ ಹಾಡಿದ್ರಿ, ದಾಕ್ಷರ್ ನಿಲ್ಸಿದ್ರಿ, ಭಕ್ತ ಕುಂಬಾರ ಚಿತ್ರದ ಹಾಡಿದು, ಭಕ್ತಿ ಪ್ರಧಾನವಾದ ಹಾಡನ್ನು ಹಾಡಿದ್ರಿ ಮೇಡಮ್. ಕಡಿಮೆ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ.

ಹಲೋ ಹಲೋ ಮಾತಾಡಿ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ದಾಕ್ಷರದ ಬಂದಿದೆ, ಯಾಕೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ. ದಾಯಿಂದ ಹಾಡ್ಬಿಡಿ, ದಾಯಿಂದ ಹಾಡಿ. ಯಾವ ಚಿತ್ರದ ಹಾಡು ಗೊತ್ತಾ ಇದು? ಸ್ವಾಭಿಮಾನ ಚಿತ್ರದ ಹಾಡಲ್ವಾ ಇದು? ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಮಧುಕಿರಣ್ ಅವರಿಗೆ ತಾ ಬಂದಿದೆ. ತಾ ತಾ

0: ಹಳೆಯಾಡಿದ್ರಿ ತೆರೆಯೋ ಮಂಜಿನ ತೆರೆಯ ಉದಯ ಉದಯ. ಯಾವ ಯಾವ ಚಿತ್ರದ ಹಾಡು ಗೊತ್ತಾ ಇದು? ಓಕೆ, ಅದರಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಬಹಳ ಸಂತೋಷ. ನಾಕ್ಷರ ನಿಲ್ಸಿದ್ರಲ್ವಾ? ಓಕೆ, ಕರೆ ಮಾಡಿ ಹಾಡಕ್ಕೆ ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಹೇಳಿ ತಮ್ಮ ಹೆಸರು ಹೇಳಿ. ಸುಬ್ರಹ್ಮಣ್ಯ ಜಯಂತ್ ಅವರು. ಓಕೆ, ಯಾ ಅಕ್ಷರ ಬಂದಿದೆ ಜಯಂತ್? ಯಾ. ಹಾ, ಯಾ ಬಂದಿದೆ. ಹಾ, ಅದು ಯಾ ಯಾ. ಹೌದು ಹೌದು. ಲಾಗ್ ನಿಲ್ಸ್ಬಿಟ್ರಾ? ಕರೆ ಮಾಡಿ ಹಿಡಿದಕ್ಕೆ ಧನ್ಯವಾದ ತಮಗೆ. ಹಲೋ, ನಮಸ್ಕಾರ.
2: ನಮಸ್ಕಾರ ಸರ್.
0: ಹೆಸರು ಹೇಳಿ ತಮ್ಮ ಹೆಸರು. ವೆಂಕಟೇಶ್.
2: ಶಂಕರ್.
0: ಓಕೆ ಶಂಕರ್ ಅವರು, ಚಿತ್ರದುರ್ಗದಿಂದನ?
2: ಇಲ್ಲ, ಹೊಸಪೇಟೆಯಿಂದ ಸರ್.
0: ಹಾ ಹಾ, ಈಗ ಲಾ ಲಾಕ್ಷದಿಂದ ಹಾಡಿ ಸರ್. ಹಾಡಿದ್ರದು ಹಾಡಿದ್ರದು ಅದು ಹಾಡಿದ್ರು ಬೇರೆ ಹಾಡಿ. ಒಳ್ಳೆ ಒಳ್ಳೆ ಹಾಡೆ ಹಾಡಿದಿರಿ, ಬಹಳ ಬಹಳ ಚೆನ್ನಾಗಿ ಹಾಡಿದ್ರಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ. ಕೇಳಿಸ್ತಾ ಇಲ್ಲ, ಈಗ ರಾಕ್ಷರದಿಂದ ಹಾಡ್ಬಿಡಿ. ಯಾಕೋ ನಿಮ್ಮ ಧ್ವನಿ ಸ್ಪಷ್ಟ ಇಲ್ಲ. ರಾ ರಾ ವಾಗ್ ನಿಲ್ಸಿದ್ರ? ಓಕೆ, ಧನ್ಯವಾದಗಳು ತಮಗೆ. ಹಲೋ ಹಲೋ ಹಲೋ, ನಮಸ್ಕಾರ. ಹಲೋ ಹಲೋ, ಮಾತಾಡಿ. ಹಾ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಕೀರ್ತನಾ, ಒಂದ್ಸರಿ ಆಡಿದ್ರಲ್ವಾ, ಮಾತಾಡ್ತೀರಾ? ಒಬ್ಬರಿಗೆ ಒಂದು ಅವಕಾಶ ಅಲ್ವಾ, ಸಾಕಷ್ಟು ಕೇಳುಗರು ಕರೆ ಮಾಡ್ತಾರೆ. ಓಕೆ, ಧನ್ಯವಾದಗಳು ತಮಗೆ. ಹಲೋ ಹಲೋ ಹಲೋ.

0: Hello. Hello.
1: Hello.
0: ಮಾತಾಡಿ, ಹೇಳಿ, ತಮ್ಮ ಹೆಸರು ಹೇಳಿ. ಅಮೂಲ್ಯ ಅವರಿಗೆ ವಾ ಬಂದಿದೆ, ವಾ ಇಂದ ಹಾಡಿ ಬೇಗ.
1: ಹಲೋ,
0: ಹೇಳಿ. ವಾ ವಾ ಇಂದ ಹಾಡಿ. ವಾ ಇಂದ ಹಾಡ್ಬೇಕಲ್ವಾ? ಎಲ್ಲಿ ನಿಲ್ಸಿದ್ರಿ? ಅಲ್ಲ, ಎಲ್ಲಿ ನಿಲ್ಸಿದ್ರಿ? ಯಾವ ಅಕ್ಷರ ನಿಲ್ಸಿದ್ರಿ? ಲಾ ಅಕ್ಷರಕ್ಕೆ. ಓಕೆ, ಧನ್ಯವಾದಗಳು ಹಾಡಿದ್ಕೆ ತಮಗೆ. ಹಲೋ.

0: ಹಲೋ
1: ನಮಸ್ತೆ.
0: ನಮಸ್ಕಾರ, ಇರ್ತೇನೆ, ಹೆಸರು ಹೇಳಿ.
1: ಕಮಂಡಗುಂದಿ
0: ಮಾದಪ್ಪರಿಗೆ ಲಾ ಬಂದಿದೆ. ಆಯ್ತು, ಅದು ಹಾಡಿದ್ದಾರೆ, ಹಾಡಿದ್ರು ಅದು, ಅದು ಹಾಡಿದ್ರು, ಅದು ಹಾಡಿದ್ರು ಅದು ನೋಡ್ರಿ ಎಷ್ಟು.
1: ಹಾ,
0: ಬೆಳಗನು ಮನೆಯಲ್ಲಿ ಶ್ರೀದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಮಾ ಅಕ್ಷರ ನಿಲ್ಸಿದ್ರಲ್ಲ, ಓಕೆ, ಧನ್ಯವಾದಗಳು ತಮಗೆ. ಹಲೋ, ಶುಭ ಸಂಜೆ, ತಮ್ಮ ಹೆಸರು ಹೇಳಿ. ಮೀನಾಕ್ಷಿ, ಗೊತ್ತಾಯ್ತು, ಇಲ್ಲಿಂದ ಗೊತ್ತಾಗ್ಲಿಲ್ಲ. ಮೀನಾ, ಎಲ್ಲಿಂದ ತಾವು? ತಳಕು. ಓಕೆ, ಮಾ ಅಕ್ಷರದಿಂದ ಹಾಡ್ತೀರಾ? ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.
2: ಥ್ಯಾಂಕ್ ಯು.

0: Hello. Hello.
1: Hello.
0: Namaste. Tamese. ವಿದ್ಯಾಲತ ಅವರಿಗೆ ಯಾವ ಅಕ್ಷರ ಬಂದಿದೆ? ಯಾರಿವನು ಯಾರಿವನು ಬಹಳ ಚೆನ್ನಾಗಿ ಆಡಿದ್ರಿ. ಯಾವ ಯಾವ ಎಲ್ಲಿಗೆ ನಿಲ್ಸಿದ್ರಿ ನೀವು? ಯಾರಿವನು ನಾಗ್ ನಿಲ್ಸಿದ್ರಾ? ಧನ್ಯವಾದಗಳು ತಮಗೆ. ಹಲೋ, ನಮಸ್ಕಾರ ಸರ್. ತಮ್ಮ ಹೆಸರು? ಓಕೆ ಸರ್, ನಿಮಗೆ ನಾ ಅಕ್ಷರ ಬಂದಿದೆ ಸರ್. ನಾ

0: ಸೊಗಸಾಗಿ ಹೇಳಿದ್ರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ.
1: ನಮಸ್ಕಾರ.

0: ಹಲೋ
1: ಹಲೋ
0: ನಮಸ್ತೆ ತಮ್ಮ ಹೆಸರು ಹೇಳಿ. ಕೀರ್ತನ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ವಾ? ಎಲ್ಲಿಂದ? ಈಗ ಆಯ್ತು, ಈಗ ತಾಕ್ಷರದಿಂದ ಹಾಡ್ಬಿಡಿ ಬೇಗ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
1: ಧನ್ಯವಾದ ಸರ್.

0: ಹಲೋ,
1: ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ.
0: ಕಾರ್ಯಕ್ರಮ ನಿಲ್ಸ ಆಗಿಲ್ಲ, ಹಾಗಾಗಿ ಅದರಲ್ಲೂ ಪ್ರಯತ್ನ ಪಡ್ತಾ ಇದೀವಿ. ಓಕೆ ಸರ್, ಅದನ್ನು ಪ್ರಯತ್ನ ಪಡ್ತೇವೆ. ನಮ್ಮ ತಾಂತ್ರಿಕ ವಿಭಾಗದವರು ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ದಾ ಅಕ್ಷರದಿಂದ ಹಾಡ್ಬಿಡಿ ಸರ್. ದಾ ದಾಯಿಂದ. ಓಕೆ, ಥ್ಯಾಂಕ್ ಯು.

0: ಹಲೋ,
1: ನಮಸ್ಕಾರ. ತಮ್ಮ ಹೆಸರು ಹೇಳಿ. ಮೀರ್ ಕಾಸಿಂ.
2: ಹಲೋ,
1: ದ ಅಕ್ಷರದಿಂದ ಹಾಡಿ. ದ ತಾಲ ದ ದ ದ ದ ತ ತ ದ ದ ಧನ್ಯವಾದಗಳು ತಮಗೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಓಕೆ, ನಾ ಅಕ್ಷರದಿಂದ ಹಾಡಿ. ನಾ ನಾ ಹಾ ಎಲ್ಲಿ ನಿಲ್ಸಿದ್ರಿ? ನಾ ನಿಲ್ಸಿದ್ರ ಮತ್ತೆ? ಓಕೆ, ಧನ್ಯವಾದಗಳು ತಮ್ಗೆ.

0: ಓಕೆ, ಕಾಯಿಂದ ಹಾಡಿ ಸರ್ ಬೇಗ. ನಾಕ್ಷರಕ್ಕೆ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:30. ಈಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಬೇಕಾದ ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ
1: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ
2: ಓಯ್ ಬಸಣ್ಣ ನಿಲ್ಲು ಅಲ್ಲೇನೆ ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ
1: ಅದರಿಂದ ಏನಾಯ್ತು ದೊರಕ ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ
1: ಅಯ್ಯಯ್ಯೋ ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ ರಸ್ತೆಗೆ ಕಸ ಹಾಕಿದರೆ ರೋಗ ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ
5: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು ಕೃಷಿ ಆಧಾರಿತ ಶಿಕ್ಷಣ ಮಾಹಿತಿ ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ ಅರಟೆ ಸಂಭಾಷಣೆ ಮಾತುಕತೆ ಸರಣಿ ಕೃಷಿ ಬೆಳಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ
6: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು
7: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ
6: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೇಳಿ ಆಕಾಶವಾಣಿ ಚಿತ್ರದುರ್ಗ
8: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ನಾವೇಕೆ ಕೊಡಬೇಕು ನಿಮಗೆ ಕಪ್ಪ
6: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು
9: ಪ್ರಿಯ ಕೇಳುಗರೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು ಲಕ್ಷಣಗಳು ಹೇಗಿರುತ್ತವೆ ಚಿಕಿತ್ಸೆ ಉಂಟೆ ತಡೆಗಟ್ಟುವ ವಿಧಾನಗಳು ಯಾವುವು ಸಮಗ್ರ ಮಾಹಿತಿ ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ

0: ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ.
1: ಇದುವರೆಗೂ ಪ್ರಕಟಣೆಗಳು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸರದಲ್ಲಿ ಇಂಗ್ಲಿಷ್ ನೀಡುವ ವಾರ್ತೆಗಳು.
2: ಮುಖೋಪಾಧ್ಯಾಯ Prime Minister Narendra Modi today held talks with President of United Arab Emirates Sheikh Mohammed bin Zayed Al Nahyan in Abu Dhabi. He arrived in UAE this morning on the first leg of his five-nation tour covering the UAE and Europe. He was received by UAE President at the presidential airport and accorded a ceremonial welcome with UAE F-16 fighter jets escorting his aircraft as it entered Emirati airspace. Both the leaders discussed energy cooperation and bilateral trade high amid global supply disruptions linked to the ongoing conflict in West Asia. In his opening remarks, Prime Minister Modi strongly condemned recent attacks on the UAE, describing them as completely unacceptable.
3: UAE पर हुए हमलों के कारण कठोर निंदा करते हैं। UAE को जिस तरह निशाना बनाया गया है, यह किसी भी रूप में स्वीकार्य नहीं है।

0: We had only through video conferencing until further orders. India's total exports comprising merchandise services are estimated at $80.8 billion in April 2026, registering a robust growth of 13.6% over April last year. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:10:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:10:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಾಯಕಲ್ ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸೆಂಗಡಗರಿಂದ ಭಜನೆ ಪದ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಸವಿತಾ ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯ್ ಶ್ರೀ ಇಟಗಿ ಮಾತನಾಡುತ್ತಾರೆ. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಿರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮದತ್ತ ಗಮನಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಚಿಂತನ ಕೇಳುವಿರಿ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ಕೇಳುತ್ತೀರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು ಕೇಳುವಿರಿ. ವಿಷಯ ಶುಂಠಿಯ ಔಷಧಿಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಕೆ ಪುಷ್ಪಲತಾ. 6:55 ಸಂಸ್ಕೃತ ವಾರ್ತೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00 ದಿನಚರಿ. 7:15 ಭಾವಗೀತೆಗಳು. 7:30 ಹಾಗೂ ಸಂಜೆ 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 44 ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 10:00 ಚಿತ್ರಗೀತೆಗಳನ್ನು ಕೇಳಿಬಿರಿ. 8:30 ಬಾನುಲಿ ಸವಿನೆನಪಿನಂಗಳ ಆಕಾಶವಾಣಿ 90 ವರ್ಷಗಳು ತುಂಬಿದ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಿಬಿರಿ. 9:10 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ಹಿಂದಿ ಚಿತ್ರಗೀತೆ ಹಾಗೂ ಕನ್ನಡ ಚಿತ್ರಗೀತೆ ಕೇಳುತ್ತೀರಿ. 9:30 ಹಿಂದಿ ಚಿತ್ರಗೀತೆಗಳು. 11:00 ಅಡುಗೆ ಅರಮನೆ ನೇರ ಫೋನಿನ್ ಕಾರ್ಯಕ್ರಮ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ. ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ರಮಾ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳ ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿಬಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. 4:00-5:00 ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಮ್ಮ ನಿಲಯದ ನಾಳಿನ ಸಂಜೆಯ ಚಂದ್ರವಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಿಟಿ ಬಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ

0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾ ಎಂಜಿ ಬಸವನಗೌಡರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಸಮಾಚಾರ ದರ್ಶನ ಕೇಳುವಿರಿ. 8:00 ಮಣಿಪಾಲದ ಶಿಕ್ಷಣ ಸಂಸ್ಥೆಯು ಉನ್ನತ ಶಿಕ್ಷಣದ 33ನೇ ಘಟಿಕೋತ್ಸವದ ಪದವಿ ಪ್ರಮಾಣ ಪತ್ರದ ವಿತರಣೆ ಸಮಾರಂಭದ ಕುರಿತು ಬಾನುಲಿ ವರದಿ. 8:15 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗೌರವ್ ಅವರ ಹಾಡುಗಾರಿಕೆ ಆಲಿಸುವಿರಿ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: टेलीलॉ के माध्यम से ना सिर्फ घर बैठे मुफ्त कानूनी सलाह ले सकते हैं बल्कि अनुभवी वकीलों से कोर्ट में कानूनी सहायता भी पा सकते हैं.
2: तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी CSE सेंटर से संपर्क करें. न्याय विभाग भारत सरकार द्वारा जनहित में जारी.
3: ಹಾಡು ಹಳೆಯದಾದರೇನು ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರದುರ್ಗ ತಾಲೂಕು ಹಾಯ್ಕಲ್ ಗ್ರಾಮದ ಆಲಿಕೆ ಪಾಲಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದ.

ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿವಿಜಿ ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35:34. ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50%ರಷ್ಟು ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1,340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7,644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5,269 ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ಸವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಮಾಡ್ತಾರೆ, ಕೃಷಿ ಜೊತೆಗೆ ಕೃಷಿ ಸಖಿಯಾಗಿ ಸಹ ಕೆಲಸ ಮಾಡ್ತಾರೆ. ಅವರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದವರೆ. ಸವಿತಾ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ.
3: ನಮಸ್ತೆ ಸರ್.
2: ಸವಿತಾ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
3: ಸರ್, ನಾನು ಹುಡ್ತಾನೆ, ನಾನು ರೈತರ ಮಗಳೇ. ಇವಾಗೂ ಕೂಡ ಕೃಷಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಈಗಾಗಲೇ ನನಗೆ 34 ಕೆಜಿ ಹುಡ್ತಾನೆ, ನನಗೆ ಅಭ್ಯಾಸ ಇದೆ.
2: ಅಪ್ಪ ಅಮ್ಮ ಅವರೆಲ್ಲ ಕೃಷಿಕರೇ?
3: ಹಾ ಸರ್, ಎಲ್ಲರೂ ಕೃಷಿನೇ ಮಾಡ್ತಿರೋದು.
2: ತವ್ರ ಮನೆ ಅವರಮ್ಮ?
3: ಸರ್, ಬಿಜಾಪುರ ಡಿಸ್ಟ್ರಿಕ್ಟ್ ಮುದ್ದೇಬಿಹಾಳ್ ತಾಲೂಕು ಸರ್.
2: ಓ, ಬಿಜಾಪುರ.
3: ಅಲ್ಲಿ ಹಾ, ಅಲ್ಲಿ ಜಂಗ್ಮುರಾಳ್ ಅಂತ.
2: ನಿಮ್ ತಂದೆ ತಾಯಿಯವರೆಲ್ಲ ಏನ್ ಕೃಷಿ ಬದುಕು ಕಲ್ಸಿಕೊಟ್ಟಿದ್ರು?
3: ಸರ್, ಅದು ಮೆಕ್ಕೆಜೋಳ ಬೆಳೆಯೋದು, ತೊಗರಿ ಬಿತ್ತದು, ಜೋಳ, ಸಜ್ಜಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ದಿನ ಉಪಜೀವನಕ್ಕೆ ಏನು ಯೂಸ್ ಮಾಡ್ತಾರ ಅಷ್ಟು ಬೆಳಿತೀವಿ ಸರ್.
2: ನಿಮ್ ಕಡೆ ಎಲ್ಲ ಜಾಸ್ತಿ ಯಾವ ತರ ಬೆಳೆಗಳು ಬೆಳಿತಾರೆ?
3: ನಮ್ ಕಡೆ ಸರ್ ಅದೇ ತೊಗರಿ, ಮೆಕ್ಕೆಜೋಳ, ಕಡ್ಲೆ, ಅಗಸೆ, ಕುಸುಮೆ, ಈ ತರ ಬೆಳಿತಾರೆ ಸರ್.
2: ಇಷ್ಟು ದೂರ ಚಿತ್ರದುರ್ಗ ಕೊಟ್ಟು ಮದುವೆ ಮಾಡಿದ್ರಲ್ಲ, ಇಲ್ಲೆಲ್ಲ ವಾತಾವರಣ ಯಾವ ರೀತಿ ಇದೆ ನಿಮ್ ಕಡೆಗೂ ಈ ಕಡೆಗೂ?
3: ಸರ್, ವ್ಯತ್ಯಾಸ ತುಂಬಾನೇ ಇದೆ, ಆದ್ರೆ ಚೆನ್ನಾಗಿದೆ ಸರ್.
2: ಚೆನ್ನಾಗಿದೆ.
3: ಅಲ್ಲಿ ಹಳ್ಳಿ ಪಾಡು ಅಂತಾರಲ್ಲ, ಎಷ್ಟು ದುಡಿದ್ರು ಕೂಡ ಅವತ್ತಿನ ಜೀವನ ಅವತ್ತೇ ಇರುತ್ತೆ. ಇಲ್ಲಿ ಹಂಗಿರಲ್ಲ, ಬೇರೆ ಬೇರೆ ಒಂದು ವಾತಾವರಣ ಚೇಂಜ್ ಆಗ್ತಾ ಹೋಗ್ತೈತಿ. ಚೆನ್ನಾಗಿದೆ ಸರ್.
2: ಅಪ್ಪಾಜಿ ಅಮ್ಮ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ?
3: ಹೌದು ಸರ್, ರೈತರಿಗೆ ಕೊಟ್ಟು.
2: ಇಲ್ಲಿ ಯಜಮಾನರ ಮನೇಲಿ ಜಮೀನು ಎಷ್ಟು ಎಕರೆ ಇದೆ
3: ಸರ್? 4 ಎಕರೆ ಇದೆ.
2: 4 ಎಕರೆ ಇದೆ. ಏನ ಬೆಳೆಗಳು ಬೆಳಿತೀರ?
3: ಅದೇ ಸರ್, ಮೆಕ್ಕೆಜೋಳ ಇದನ್ನೇ ಬೆಳಿತಿದ್ವಿ, ತೊಗರಿನು. ಈ ವರ್ಷ ಅಡಿಕೆ ಕುಂದರ್ಸನ ಅಂತ ಪ್ಲಾನ್ ಮಾಡಿದ್ವಿ ಸರ್.
2: ಎಲ್ಲ ನೀರಾವರಿನ ಜಮೀನು?
3: ಹ್ಞೂ ಸರ್, ನೀರಾವರಿ.
2: ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು?
3: ಅದೇ ಸರ್, ತೊಗರಿ ಮೆಕ್ಕೆಜೋಳ ಬೆಳೆಯೋದ್ರಿಂದ ಖರ್ಚು ಜಾಸ್ತಿ ಐತೆ, ಆದಾಯ ಕಮ್ಮಿ ಐತೆ. ಇವಾಗಿನ ರೇಟ್ಗಳೆಲ್ಲ, ಇವಾಗ ಹುಡುಗರು ಸ್ಕೂಲಿಗೆ ಓದಿಸೋದು ಅದು ಇದು ಅಂತ ಖರ್ಚುಗಳು ಮೇಂಟೈನ್ ಮಾಡೋಕ್ಕಾಗಲ್ಲ. ಅಡಿಕೆ ಕುಂದಿರ್ಸ್ಬಿಟ್ರೆ ಒಂದು 3 ವರ್ಷ ಕಷ್ಟಬಿಟ್ರೆ ಆಮೇಲೆ ಚೆನ್ನಾಗಿರ್ತೀವಲ್ಲ ಅನ್ನೋದೊಂದು ಪ್ಲಾನ್ ಸರ್. ಹಂಗಾಗಿ ಅಡಿಕೆ ಕೂಡ.
2: ಅಡಿಕೆ ಇತ್ತೀಚೆಗೆಲ್ಲ ಸಾಕಷ್ಟು ಜನ ಬರೀ ಅಡಿಕೆ ಬೆಳಿಲಿಕ್ಕೆ ಹೊರಟ್ಬಿಡ್ತಾರೆ, ಮುಂದೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತೇನ ಹೆದರಿಕೆ ಅಲ್ವಾ ನಿಮಗೆ?
3: ಇಲ್ಲ ಸರ್, ನೋಡೋಣ. ಅದು ಅದೃಷ್ಟ ಅಂತಾರಲ್ಲ, ಹಂಗೆ ಎಲ್ಲರೂ ಮಾಡ್ತಿದಾರೆ, ನೋಡೋಣ ಮಾಡೋಣ ಅಂತ ಆಗ್ತಿದೀವಿ. ಅಂದ್ರೆ 4 ಎಕರೆನು ಅಡಿಕೆ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ. 4 ಎಕರೆಯಲ್ಲಿ 2 ಎಕರೆ ಅಡಿಕೆ ಕೂರಿಸಿದ್ರೆ ಇನ್ನೆರಡೆಕರೆದಲ್ಲಿ ನಾವೇನಾದ್ರೂ ಉಪಜೀವನಕ್ಕೆ ಬೆಳ್ಕೋಬಹುದು.
2: ಮತ್ತೆ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆ ಬೇರೆ ಬೇರೆ ಬೆಳೆಗಳನ್ನ ಅಳವಡಿಸಿಕೊಂಡ್ರೆ
3: ಬೆಳಿಬಹುದು.
2: ಅವಾಗ ಮುಂದೆ ಬಾಳೆ, ನುಗ್ಗೆ, ಮತ್ತೆ ಕಾಫಿ, ಕಾಳುಮೆಣಸು, ಈ ತರದ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಾಗ ಮುಂದೆ ಯಾವ್ದೇ ರೀತಿ ತೊಂದರೆ ಆಗಲ್ಲ,
3: ಮಾಡ್ಕೋಬಹುದು.
2: ಮಾಡ್ಕೋಬಹುದು. ಈಗ ಇಲ್ಲಿ ತೊಗರಿ ಈಗೆಲ್ಲ ಬೆಳಿತಾ ಇದ್ರು, ಮೆಕ್ಕೆಜೋಳ ಅಂತ ಅಂದ್ರಲ್ಲ, ಯಾವ ರೀತಿ ಇಳುವರಿ ಬರ್ತಾ ಇದೆ?
3: ಅದೇ ಸರಿ, ಮಳೆ ಬಂದಂಗೆ, ಮಳೆ ಚೆನ್ನಾಗಾಯ್ತು ಅಂದ್ರೆ 1-2 ವರ್ಷಕ್ಕೆ ಡಿಫ್ರೆನ್ಸ್ ಆಗ್ತಾ ಹೋಗ್ತೈತೆ. ಇನ್ನೊಂದು ಸರ್, ನಾವು ರಾಸಾಯನಿಕವಾಗಿ ಗೌರ್ಮೆಂಟ್ ಮೆಡಿಸಿನ್ ಏನ್ ಹೊಡಿತೀವೋ ಇಳುವರಿ ಜಾಸ್ತಿ ಬರ್ತೈತೆ, ಭೂಮಿ ಫಲವತ್ತತೆ ಕಮ್ಮಿ ಆಗ್ತೈತೆ. ಹಂಗಾಗ್ಬಿಟ್ಟು ನಾವ್ ಈಗೇನ್ ಮಾಡ್ತಿದೀವಿ ಅಂದ್ರೆ ಸಾವಯವ ಗೊಬ್ಬರನೇ ಯೂಸ್ ಮಾಡ್ತಿದೀವಿ, ಇಳುವರಿ ಕಮ್ಮಿ ಬರ್ತೈತೆ, ಭೂಮಿ ಫಲವತ್ತತೆ ಜಾಸ್ತಿ ಇರ್ತೈತೆ. 1-2 ವರ್ಷ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಮುಂದೆ ಚೆನ್ನಾಗಿ ಬರ್ತೈತೆ ಅಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಸಾವಯವ ಗೊಬ್ಬರನೇ ಯೂಸ್ ಮಾಡ್ತಿದೀವಿ ಸರ್. ಡೈಕೋಡರ್ಮಾ ಸೋಡಮೋನಸ್ ಅಂತ ಒಂದು ಔಷಧಿ ಬಂದಿದೆ, ಅದನ್ನ ಯೂಸ್ ಮಾಡಿಬಿಟ್ಟು ನಾವು ಬಿತ್ತನೆ ಮಾಡ್ತಿದೀವಿ ಸರ್.
2: ಈಗ ನೀವು ಒಳ್ಳೆ ಒಂದು ಪದ್ಧತಿ ಅಳವಡಿಸ್ಕೊಂಡಿದ್ದೀರ ಸಾವಯವ ಕೃಷಿ ಮಾಡ್ಬೇಕಂತ. ಇತ್ತೀಚೆಗೆಲ್ಲ ಸಾಕಷ್ಟು ಜನ ರೈತರು ಏನಂದ್ರೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಾವು ಇಳುವರಿ ಪಡ್ಲಿಕ್ಕೆ ಸಾಧ್ಯ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ಮಾತ್ರ ಬೆಳೆ ತಗೊಳ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವ ನಿಲ್ಲಿದ್ದಾರೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
3: ಅದೇ ಸರ್, ಇವಾಗ ಮನುಷ್ಯ ಪಾಯ್ಜನ್ ಕುಡ್ದಂಗೆ ಭೂಮಿಗೆ ನಾವೇ ಕುಂತು ವಿಷ ಕುಡಿಸ್ತಿದೀವಲ್ಲ ಅನ್ನೋ ಒಂದು ಅರಿವು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಸರ್.

0: ಹಿರಿಯೂರ್ತಾಲೂಕ್ ಬಬ್ಬೂರ್ ಫಾರಂ ನಲ್ಲೇ ನಾನು ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ನಮಗೆ ಹೇಳ್ಕೊಟ್ಟಂಗೆ ಅದೇ ಕಳೆನಾಶಕ್ಕೆ ಹೊಡೆಯೋದ್ರಿಂದ ಭೂಮಿ ಉಷ್ಣತೆ ಕಮ್ಮಿ ಆಗ್ತೈತೆ, ಫಲವತ್ತತೆ
1: ಕಳ್ಕೊಳ್ತೈತೆ.
0: ಆ ಅರಿವನ್ನ ನಾವು ಫಸ್ಟ್ ನಾವು ಅಳವಡಿಸ್ಕೋಬೇಕು. ಆಮೇಲೆ ನಾವು ರೈತರಿಗೆ ಹೇಳ್ಬಿಟ್ಟು ಈ ತರ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಮಾಡ್ತಿದೀವಿ ಸರ್.
1: ಈಗ ಈ ತರ ಸಾವಯವ ಕೃಷಿ ಅಳವಡಿಸ್ಕೊಂಡ್ರೆ ಇಳುವರಿ ಬರೋದಿಲ್ಲ ಅಂತಾರೆ ರೈತರು
0: ಸರ್? ವರ್ಷ ಎರಡು ವರ್ಷ ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದ್ ವರ್ಷ ಆದ್ಮೇಲೆ ಅದು ಭೂಮಿ ರಿಕವರ್ ಆಗ್ಬೇಕಲ್ಲ. ಫಸ್ಟ್ ನಾವು ವಿಷ ಕುಡಿಸ್ಬಿಟ್ಟಿರ್ತೀವಿ ಅದಕ್ಕೆ, ಆಮೇಲೆ ಹಾಲು ಕುಡಿಸಿದ್ರೆ ಅದು ಬೇಗ ರಿಕವರ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಂತೈತೆ. ಮುಂದೆ ಜೀವನ ಚೆನ್ನಾಗಿರುತ್ತೆ ಸರ್.
1: ಇಷ್ಟು ದಿವಸ ನಾವು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿ ಸಾಕಷ್ಟು ಭೂಮಿನ ಹಾಳು ಮಾಡ್ಬಿಟ್ಟಿದ್ವಿ. ಒಂದ್ ಎರಡ್ ಮೂರು ವರ್ಷ ತಾಳ್ಮೆ ಇರ್ಬೇಕು ರೈತರಿಗೆ ಸಾವಯವ ಕೃಷಿಗೆ ಬಂದಾಗ, ಮತ್ತೆ ಅದು ನಮಗೆ ಸಾವಯವಕ್ಕೆ ಒಂದು ಕನ್ವರ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ, ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಇರಬೇಕು. ಈ ತೊಗರಿ ಅದೆಲ್ಲ ಎಷ್ಟು ಇಳುವರಿ ಬರುತ್ತಮ್ಮ ಒಂದು ಕುಂಡ್ ಒಂದು ಎಕರೆಗೆ ನಿಮಗೆ?
0: ಅದೇ ಸರ್ ಐದು ಆರು
1: ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಅಥವಾ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಘೋಷಣೆ ಮಾಡಿತ್ತು ಅಲ್ಲೇ ಮಾರಾಟ ಮಾಡಿ?
0: ಇಲ್ಲ ಸರ್, ಎಪಿಎಂಸಿ ಅಲ್ಲೇ ಕೊಟ್ಟಿದೀವಿ. ಯಾಕಂದ್ರೆ ರೈತರು ಎಪಿಎಂಸಿ ಅಲ್ಲಿ ಕಮ್ಮಿ ಬಡ್ಡಿ ಹೆಂಗೆ ನಮ್ಗೆ ಗೊಬ್ಬರ ಏನೇ ಒಂದನ್ನು ಕೊಟ್ಟಿರ್ತಾರೆ. ಇವಾಗ ಅವ್ರದ್ದು ನಾವು ಕೊಡ್ಬೇಕಲ್ಲ, ಹೊರಗಡೆ ಕೊಟ್ಟರೆ ಅವ್ರು ಸುಮ್ಮನೆ ಇರಲ್ಲ, ಅವ್ರ ಹತ್ರ ನಾವು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಗೌರ್ಮೆಂಟ್ ಬೆಂಬಲ ಕೊಡ್ಬೋದಲ್ಲ. ಹಂಗಾಗಿ ಹಳ್ಳಿ ವಾತಾವರಣದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಪಿಎಂಸಿಗೆ ಜಾಸ್ತಿ ಕೊಡೋದು.
1: ಬೇಸಾಯ ಮಾಡ್ಲಿಕ್ಕೆ ಒಂದು ವರ್ಷ ಪೂರ್ತಿ
0: ಬೀಜ ಗೊಬ್ಬರ ನಮಗೆ ಕೊಟ್ಟಿರ್ತಾರೆ,
1: ಸಾಲ ಪಡ್ಕೊಂಡಿರ್ತೀವಿ ನಾವು, ಮತ್ತೆ ಅವ್ರಿಗೆ ಬೆಳೆ ಬಂದಾಗ ತೀರಿಸ್ಬೇಕು. ಮೆಕ್ಕೆಜೋಳ ಅದೆಲ್ಲ ಚೆನ್ನಾಗಿ ಬೆಳೆತ್ತೆ
0: ಸರ್? ಚೆನ್ನಾಗಿ
1: ಚೆನ್ನಾಗಿ ಬರುತ್ತೆ. ಈ ತರಕಾರಿ ಹೂವು ಈ ತರದ ಬೆಳೆ ಹಾಕೊಂಡ್ರೆ ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ಈ ತರ ಮಾಡಬಾರ್ದು?
0: ಅದೇ ಸರ್, ಭೂಮಿ ದೂರ ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ಅವಕ್ಕೆಲ್ಲ ಈಗ ಮಳೆ ಇಲ್ಲ, ತಿನ್ನಕ್ಕೇನು ಇರಲ್ಲ. ಎಲ್ಲ ಅಲ್ಲಿ ಸುತ್ತಮುತ್ತ ತೋಟಗಳು ಇದ್ರೆ ಎಲ್ಲ ಬೆಳೆನೂ ಚೆನ್ನಾಗಿರ್ತವೆ, ಇಕ್ವಲ್ ಆಗಿರ್ತವೆ. ಅಲ್ಲಿ ಯಾರು ಏನು ಬೆಳೆಯಲ್ಲ, ನಾನು ಮಾತ್ರ ಮಧ್ಯೆ ಹೂವು ತರಕಾರಿ ಹಾಕಿದ್ರೆ ಅಲ್ಲಿ ನನಗೇನು ಉಳಿಯಲ್ಲ. ದಿನನಿತ್ಯ ಅಲ್ಲಿ ಹೋಗಿ ಇವಾಗ ಕೂಲಿ ಆಳುಗಳು ಸಿಗ್ತಿಲ್ಲ, ನಾವೇ ಮಾಡೋದ್ರಿಂದ ಅದ್ರಾಗೇನು ಲಾಭ ಇಲ್ಲ ಸರ್. ಹಂಗಾಗಿ ನಾವು ಆ ತರ
1: ಮಾಡ್ತೀವಿ. ದೂರ ಆಗುತ್ತೆ
0: ಸರ್? ದೂರ ಇದೆ, 4-5 kilometers ಇದೆ.
1: ಹಂಗಾಗ್ಬಿಟ್ಟು ಹತ್ರ ಇದ್ದಿದ್ರೆ ಮನೆ ಪಕ್ಕ ಇದ್ರೆ ಮಾಡಬಹುದಿತ್ತು.
0: ಮನೆ ಹತ್ರ ಸರ್ ಜಾಗ ಇದೆ, ಖಾಲಿ ಸೈಟ್ ಇದೆ. ನಾನು ನನ್ನ ಮನೆಗೋಸ್ಕರ ತರಕಾರಿ ಬೆಳಿತೀನಿ, 3 ವರ್ಷದಿಂದ ಅಡಿಕೆ ಸಸಿ ಮಾಡಿಬಿಟ್ಟು ಮಾರಾಟ ಮಾಡ್ತೀನಿ ಸರ್. ಹೋದ ವರ್ಷ 40 rupees ಒಂದ್ ಸಸಿ ಮಾರಿದ್ದು, ಈ 1 ವರ್ಷ 50 rupees ಮಾರಿದ್ವಿ. 1,000-2,000 ಗೋಟ್ಗಳು ತಂದು ಸಸೆ ಮಾಡಿ ಮಾರಾಟ ಮಾಡ್ತೀನಿ ಸರ್. ನಮ್ಮ ಅತ್ತೆ ಇದೆ, ನಾವು ಆಳು ಏನು ಹಚ್ಚಲ್ಲ, ನಾವೇ ಅತ್ತೆ ಸಸೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ದು, ಎಲ್ಲ ಸೇರ್ಕೊಂಡು ಮಾರಾಟ ಮಾಡ್ತೀವಿ ಸರ್.
1: ಈಗ ರೈತರಿಗೆಲ್ಲ ಒಳ್ಳೆ ಗುಣಮಟ್ಟದ ಸಸಿ ಕೊಡಬೇಕಾಗತ್ತೆ, ಗೋಟ್ ಎಲ್ಲ ಒಳ್ಳೇದು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಗೋಟ್ನೆಲ್ಲ ಯಾವ ರೀತಿ ಆಯ್ಕೆ ಮಾಡ್ಕೊಂತೀರ?
0: ಅದೇ ಸರ್, ಇವಾಗ ಗೊತ್ತಿರೋಂತ ಯಜಮಾನ್ರು ರೈತರು ಚನ್ನಗಿರಿ ಈ ತರ ಎಲ್ಲ ಅಲ್ಲಿ ಗಿಡಗಳು ಬಹಳ ವರ್ಷಿದು ಹಳೆಯ ಗಿಡಗಳು ಗೋಡ್ ತಂದ್ಬಿಟ್ಟು ಅವನ್ನ ಮೊಳಕೆ ಬರಂಗ್ ಮಾಡಿ ಪ್ಯಾಕೆಟ್ ತರಿಸಿ ಸಸಿ ಮಾಡಿ ಮಾರಾಟ ಮಾಡ್ತೀವಿ.
1: ಈ ಅಡಿಕೆ ಸಸಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು?
0: ಅದೇ ಸರ್, ಚೆನ್ನಾಗಿ ಅಂದ್ರೆ ರೋಡ್ ಸೈಡ್ ಮನೆ ಇರೋದ್ರಿಂದ ಸಸಿಗಳು ಕೇಳ್ಕೊಂತ
1: ಹೋಗ್ತಿದ್ರು.
0: ಇನ್ನೊಂದ್ ಹೇಳ್ಬೇಕಂದ್ರೆ ಸಂಘದಲ್ಲಿ ನರ್ಸರಿ ಮಾಡಿದ್ವಿ ನಾವು, MBK LCRP ಪಶು ಸಖಿ ಕೃಷಿ ಸಖಿ ಅಂತ ಒಂದು ಸ್ಟಾಪ್ ಇದೆ, ನಾವೆಲ್ಲ ಸೇರ್ಕೊಂಡು ಒಂದು ನರ್ಸರಿ ಮಾಡಿದ್ವಿ. ಅಲ್ಲಿ ನುಗ್ಗೆ ಸಸಿ, ಕರ್ಬೇವಿನ ಸಸಿ, ನಿಂಬೆ ಸಸಿ ಅಂತ ಬೆಳೆದ್ವಿ. ಅಲ್ಲಿ ಜಾಸ್ತಿ ಕೇಳಕ್ ಬರೋರೆಲ್ಲ ಅಡಿಕೆ ಸಸಿ ಕೇಳಕ್ ಬರ್ತಿದ್ರು. ಅದ್ರಲ್ಲೇ ಮಾಡೋಣ ಅಂತಂದ್ರೆ ಅದು ಬಹಳ ದಿನ ಓಡ್ಲಿಲ್ಲ ಸರ್, ಪಂಚಾಯತಿ ಬಿಲ್ಗಳು ಅಂತ ಚೆನ್ನಾಗಿ ನಡೀಲಿಲ್ಲ. ಹಂಗಾಗ್ಬಿಟ್ಟು ನನ್ನ ತಲೆಯಲ್ಲಿ ನಾನೇ ಓನ್ ಆಗಿ ಮಾಡ್ಬೋದಲ್ಲ ಅಡಿಕೆ ಸಸಿಯನ್ನ ಅಂತ ಒಂದು ಗಮನಕ್ಕೆ
1: ಬಂದು
0: ಜಾಗ ಇದೆ. ಹಂಗಾಗಿ ಮನೆಗೂ ನಮ್ಮ ಅತ್ತೆ ಮಾವ ಇದಾರೆ, ಕೇಳಿದೆ, ಆಯ್ತು ನಾವು ಸಪೋರ್ಟ್ ಮಾಡ್ತೀವಿ ನೀನ್ ಮಾಡು ಅಂತಂದ್ರು ಸರ್. ಹಂಗಾಗಿ ಅದ್
1: ಮಾಡ್ತಿದ್ರೆ ಉತ್ಪಾದನೆ
0: ಸರ್ 2,000-3,000 ಸ್ಟಾರ್ಟಿಂಗ್ ಬರೀ 500 ಹಾಕಿದ್ವಿ, ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗ್.
1: ಇನ್ನು ದೊಡ್ಡ ಪ್ರಮಾಣದಲ್ಲಿ ಒಂದ್ 10,000-15,000-20,000 ಸಾಕ್ಬೇಕನ್ನೋ ಉದ್ದೇಶ ಏನಿಲ್ಲ?
0: ಇದೆ ಸರ್,
1: ಇದೆ,
0: ನೀರಿದೆ, ಎಲ್ಲ ಜೈನ್ ಫ್ಯಾಮಿಲಿ, ಮನೆಯಲ್ಲಿ ಸಪೋರ್ಟ್ ಚೆನ್ನಾಗಿದೆ, ಮಾಡಬಹುದು ಅಂತ ಅನ್ಕೊಂಡಿದ್ದೀವಿ.
1: ಈಗ 2,000-3,000 ಎಲ್ಲ ಮಾಡ್ತಿರಲ್ಲ, ಎಲ್ಲ ಖರ್ಚಾಗ್ಬಿಡ್ತಾವ?
0: ಹ್ಞೂ ಸರ್, ಖರ್ಚಾಗ್ತವೆ.
1: ಈಗ ಗೋಟ್ ಎಲ್ಲ 8 rupees ತಗೊಂಬರ್ತಾರ ನಿಮ್ಗೆ, ಅದೆಲ್ಲ ಮಾರಾಟ ಮಾಡೋಷ್ಟೊತ್ತಿಗೆ ಎಷ್ಟು ಖರ್ಚು ಬಂದಿರುತ್ತೆ ಒಂದ್ ಸಸಿಗೆ?
0: ಅದೇ ಸರ್, 3-4 rupees ಗೋಟ್ ಸಿಗ್ತವೆ, ಅದಕ್ಕೆ ಲೋಡ್ ಗಟ್ಲೆ ಮಣ್ಣು ಹೊಡಿಸ್ಬೇಕು, ಎಲ್ಲ ತೆಗೆದ್ಬಿಟ್ರು ಲಾಸೇ.

0: ಇಲ್ಲ ಸರ್, ಒಂದ್ ವರ್ಷಕ್ಕೆ ಒಂದ್ ಎಕರೆ ಎರಡೆಕರೆ ಹೊಲ ಏನ್ ಬೆಳಿತೈತೋ ಆ ಮಟ್ಟಕ್ಕೆ ನಾನು ಅದ್ರಲ್ಲಿ ಬೆಳ್ಕೋಬಹುದು. ಏನು ಖರ್ಚಿಲ್ಲ, ಬೆಳ್ಕೋಬಹುದು.
1: ಎಷ್ಟು ರೂಪಾಯಿ ಒಂದ್ ಸಸಿ ಮಾರಾಟ ಮಾಡ್ತೀರಾ?
0: ಅದೇ ಸರ್, ಈ ಸಲ 80 ರೂಪಾಯಿಗೆ ಒಂದ್ ಹೋಗಿದಾವೆ, 50, 30. ಒಂದೊಂದ್ಸಲ 25 ರೂಪಾಯಿ, ಅಂದ್ರೆ ಜನ ಜಾಸ್ತಿ ಸಸಿಗಳು ಮಾಡ್ಕೊಂಡಿದ್ರು ಅಂದ್ರೆ ಕಮ್ಮಿ ರೇಟಿಗೆ ಹೋಗ್ತವೆ. ಹಿಂಗೆ
1: ಏನೇನ್ ಕೆಲಸ ಇರುತ್ತೆ ಸಸಿ ನೀವು ಮಾರಾಟ ಮಾಡೋದ್ರಿಗೆ ಏನೇನ್ ಕೆಲಸ ಮಾಡ್ಬೇಕಾಗತ್ತೆ? ಅದಕ್ಕೆ
0: ಏನಿಲ್ಲ ಸರ್, ಗೋಟ್ ತಂದ ತಕ್ಷಣ ಇವಾಗ ಮಾವಿನಣ್ಣು ಒತ್ತಿಗೆ ಹಾಕಲ್ವಾ, ಹಣ್ಣಿಗೆ ಹಾಕಲ್ವಾ, ಆ ತರ ಗೋಟ್ನ ನೀರ್ ಬರೋ ಜಾಗಕ್ಕೆ ಮಳ್ಳ ಹಾಕ್ಬಿಟ್ಟು ಹಾಕ್ತಿವಿ. ಒಂದ್ 3-4 ತಿಂಗಳಿಗೆ ಒಂದ್ ಸ್ವಲ್ಪ ಮೊಳಕೆ ಬರ್ತವೆ. ಅವನ್ನೇ ಒಂದ್ ಮೊಳ ಎತ್ತರಕ್ ಬರೋಷ್ಟೊತ್ತಿ ಸಾಕ್ತಿವಿ, ನೀರ್ ಬಿಡ್ತೀವಿ, ಅದನ್ ಬಿಟ್ರೆ ನಾವೇನು ಮಾಡಲ್ಲ. ಆಮೇಲೆ ಅಷ್ಟ್ ಬಂದ್ಮೇಲೆ ಒಂದ್ 2 ಕೆಜಿ ಪ್ಯಾಕೆಟ್ ಸಿಗ್ತಾವಲ್ಲ, ಆ ತರ ತರಿಸ್ಬಿಟ್ಟು ಒಂದ್ 2 ಲೋಡ್ ಮಣ್ಣು ಹೊಡಿಸ್ತೀವಿ. ಮಣ್ಣು ಹೊಡಿಸಿ ಆ ಪ್ಯಾಕೆಟಿಗೆ ಮಣ್ಣು ತುಂಬಿಟ್ಟು ಆ ಗೋಟ್ ಸಸಿನ ತೆಗ್ದು ಅದ್ರಾಗ ಇಡ್ತೀವಿ ಸರ್. ಆದ್ರೆ ಇಟ್ಟು ಡೈಲಿ ಅದಕ್ಕೆ ನೀರ್ ಬಿಡ್ತೀವಿ. ಹಾ, ಏನಾರ ಒಂದ್ ಸ್ವಲ್ಪ ರೋಗ ಹಿಂಗ್ ಬಂದ್ರೆ ಅದೇ ಇದೆ ಮಜ್ಜಿಗೆ ಬೆಲ್ಲ ಆಕಳು
1: ಗೋಮೂತ್ರ
0: ಅವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಡ್ರಮ್ಮಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿ 2-3 ತಿಂಗಳಿಗೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಚೆನ್ನಾಗ್ ಬರ್ತದೆ.
1: ಈಗ ಒಂದ್ 2 ಲೋಡ್ ಮಣ್ಣು ಏರ್ಸಿರ್ತಾರ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅಂತ ಮಿಕ್ಸ್ ಮಾಡಿ
0: ಸರ್? ಕೊಟ್ಟಿಗೆ ಗೊಬ್ಬರ ಅನ್ನೋಕ್ಕಿಂತ ಕುರಿ ಕೋಳಿ ತಗೊಂಬಂದು ಆ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಪ್ಯಾಕೆಟ್
1: ಮಾಡ್ತಾರೆ. ಎಷ್ಟು ದಿವಸ ಕಾಪಾಡಿ ನಂತರ ಮಾರಾಟ ಮಾಡ್ತಾರೆ
0: ಸರ್? 1.5 ವರ್ಷ ಆದ್ಬಿಟ್ರೆ
1: ಚೆನ್ನಾಗಿರ್ತವೆ, ಒಳ್ಳೆ ರೇಟ್ ಹೋಗುತ್ತೆ,
0: ಒಳ್ಳೆ ರೇಟ್ ಹೋಗ್ತವೆ,
1: ಬೇಡಿಕೆ ಚೆನ್ನಾಗಿದೆ ಅಲ್ವಾ?
0: ಚೆನ್ನಾಗಿದೆ ಸರ್,
1: ಚೆನ್ನಾಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಮನೆ ಹತ್ರ ತರಕಾರಿ ಎಲ್ಲ ಮನೆಗೆ ಆಗಷ್ಟು ತರಕಾರಿ ಎಲ್ಲ ಬೆಳ್ಕೊಂಡು
0: ಸರ್? ಬಾಳೆ, ನುಗ್ಗೆ, ಕರ್ಬೇವು, ಮತ್ತೆ ಮನೆಗೆ ದಿನ ಬಳಸುವಂತ ತರಕಾರಿನ ನಾವು ಮನೆಯಲ್ಲೇ ಬೆಳ್ಕೊಂತೀವಿ
1: ನೋಡ್ರಿ. ಆತರ ಮನೆ ಹತ್ರ ಸಾಕಷ್ಟು ಜಾಗ ಇದ್ರೆ
0: ಕೃಷಿ ಕೈತೋಟ ಅಂತೇಳಿ ಪಂಚಾಯತಿಲಿಂದ 38 ಮನೆಗೆ ಕೃಷಿ ಪೌಷ್ಟಿಕ ಕೈತೋಟ ಅಂತ ಸ್ಕೀಮ್ ಬಂದಿತ್ತು ಸರ್. ಅವಾಗಿಂದ ನಾವೇ ಅಲ್ಲದೆ ನಮ್ಮೂರಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಯಾರಿದ್ದಾರೋ ಎಲ್ಲರೂ ಕೃಷಿ ಕೈತೋಟನೇ ಮಾಡ್ಕೊಂಡಿದ್ದಾರೆ ಸರ್.
1: ಚೆನ್ನಾಗಿ ಕೃಷಿ ಕೈತೋಟ ಮಾಡ್ಕೊಂಡ್ಲಿಕ್ಕೆ ಏನಾದ್ರೂ ಸಹಾಯಧನದೆಲ್ಲ ಕೊಡ್ತಾರೆ
0: ಸರ್? ಸಸಿಗಳು ಪಂಚಾಯತಿಯಿಂದ ಫ್ರೀಯಾಗಿ ಕೊಡಿಸಿದ್ವಿ. 14 ಸಸಿ ಜಾಬ್ ಕಾರ್ಡ್ ಇರೋಂಥವ್ರಿಗೆ 14 ಸಸಿ ಕೊಡಿಸಿದ್ವಿ. ಅವರಿಗೆ 2,000-3,000 ಅಮೌಂಟ್ ಬಿತ್ತು. ಚೆನ್ನಾಗಿದೆ ಸರ್. ಅವರು ದುಡ್ಡು ಬರೋದಕ್ಕಿಂತ ಆರೋಗ್ಯ ಕಾಪಾಡ್ಕೊಂತೀವಲ್ಲ ಅನ್ನೋದೊಂದು ಮೈಂಡಲ್ಲಿ.
1: ಈ ಕೃಷಿ ಜೊತೆ ಬೇರೆ ಏನಾದ್ರು ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ?
0: ಏನಿಲ್ಲ, ಅದೇ ಸರ್, ಕೃಷಿ ಸಖಿಯಾಗಿ ವರ್ಕ್ ಮಾಡ್ತೀವಿ.
1: ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ
0: ಸರ್? ಈಗ 5 ವರ್ಷದಿಂದ ಮಾಡ್ತೀವಿ.
1: 5 ವರ್ಷದಿಂದ ಮಾಡ್ತಾರೆ. ಯಾಕೆ ಕೃಷಿ ಸಖಿಯಾಗಿ ಕೆಲಸ ಮಾಡ್ಬೇಕಂತ ಆಸಕ್ತಿ?
0: ಏನಿಲ್ಲ ಸರ್, ಸ್ವಸಹಾಯ ಸಂಘದಾಗಿದ್ವಿ. NRML ಸ್ಕೀಮ್ ಅಂತ ಬಂದಾಗ ಸ್ವಸಹಾಯ ಸಂಘದಲ್ಲಿ ಇದ್ವಿ. ಅದ್ರಲ್ಲಿ ನಮ್ ಫ್ರೆಂಡ್ ಒಬ್ರು ಪವಿತ್ರ ಅಂತ, LCRP ಆಗಿ ಕೆಲಸ ಮಾಡ್ತಿದ್ಲು. ಫಸ್ಟ್ ಮೇನ್ ಪುಸ್ತಕ ಬರಹಗಾರರು MBK ಅಂತ ಪ್ರಭಾವತಿ, ಅದ್ರಲ್ಲಿ LCRP ಅಂತ ಪವಿತ್ರ. ಅವರಿಬ್ರು ಬಂದು ನನಗೆ ಇದೇ ತರ ಸಂಘದಲ್ಲಿ ಕೃಷಿ ಸಖಿ ಅಂತ ಒಂದು ವರ್ಕ್ ಇದೆ, ತಿಂಗಳಿಗೆ 3,000 ಕೊಡ್ತಾರೆ, 15 ದಿನ ವರ್ಕ್ ಇರುತ್ತೆ, ಮಾಡ್ತೀಯಾ ಅಂತ ಕೇಳಿದ್ರು. ಅದೇ ಒಂದ್ಸಲ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಅಂದಾಗ ನಮ್ಮ ಮನೆಯಲ್ಲೂ ಕೇಳಿದೆ ಸರ್, ಸಪೋರ್ಟ್ ಚೆನ್ನಾಗಿತ್ತು. ಅಂದ್ರೆ ಕೃಷಿ ಬಗ್ಗೆ ಒಡನಾಟ ಜಾಸ್ತಿ ಇತ್ತು, ಮಾಡಕ್ ಇಂಟ್ರೆಸ್ಟ್ ಬಂತು, ಹಾಗಾಗಿ ಮಾಡ್ತಿದ್ದೀನಿ ಸರ್.
1: ಕೃಷಿ ಸಖಿ ಅಂದ್ರೆ ಏನ್ ಕೆಲಸ ಇರುತ್ತೆ ನಿಮ್ದು?
0: ಅದೇ ಸರ್, ಇವಾಗ ರೈತರಿಗೆ ಓನ್ ಆಗಿ ಅಧಿಕಾರಿಗಳು ಬಂದು ಏನು ಮಾಹಿತಿ ಕೊಡಕ್ ಆಗಲ್ಲ. ಈಗ ಆಶಾ ವರ್ಕರ್ಗಳು ಹೆಂಗೆ, ಆರೋಗ್ಯ ನರ್ಸ್ಗಳೇ ಬಂದು ಹೇಳಕ್ ಆಗಲ್ಲ. ಅದೇ ತರಾನೇ ಸೇಮ್ ಸ್ಕೀಮ್ ಸರ್ ಇದು. ಏನೇ ಒಂದು ಇಲಾಖೆಯಲ್ಲಿ ಸೌಲಭ್ಯಗಳು ಅದಾವ ಅಂದ್ರೆ ರೈತರಿಗೆ ಊರಲ್ಲೇ ವಿಷಯ ಮುಟ್ಟಿಸ್ತೀನಿ. ಸಬ್ಸಿಡಿಯಲ್ಲಿ ಪೈಪು, ಸ್ಪಿಂಕ್ಲರು, ತಾಡ್ಪಲ್ಲು, ಬೀಜ, ಗೊಬ್ಬರ, ಪ್ರತಿ ಒಂದನ್ನು ನಾನು ಅವರಿಗೆ ವಿಷಯ ಮುಟ್ಟಿಸ್ತೀನಿ, ಕೊಡಿಸ್ತೀನಿ. ಇಲ್ಲ ಸರ್, ಪಂಚಾಯತಿ ಗೊಬ್ಬರ ಆಯ್ಕೆ ಆಗಿದ್ದೀವಿ. ಪಂಚಾಯತಿ ಗೊಬ್ಬರ ಇದೀವಿ.
1: ಪಂಚಾಯತಿಯಲ್ಲಿ ಎಷ್ಟು ಗ್ರಾಮಗಳು ಬರ್ತವೆ
0: ಸರ್? ಮೆದೇಳಿ ಪಂಚಾಯತಿಯಲ್ಲಿ ಮನೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದೇ ಪಂಚಾಯತಿ. ಇನ್ನು ಉಳಿದ ಪಂಚಾಯತಿಗೆ 6 ಹಳ್ಳಿ, 5 ಹಳ್ಳಿ, 4 ಹಳ್ಳಿಗಳು ಬರ್ತವೆ. ಅಂತ ಪಂಚಾಯತಿಗೆ ಒಬ್ಬರೇ ಕೃಷಿ
1: ಸಖಿ.
0: ಸರ್, ಅದೇ ಸ್ವಸಹಾಯ ಸಂಘಗಳು ಅಂತ ಇರ್ತಾವಲ್ಲ, ಅಲ್ಲಿ ಹೋಗ್ಬಿಟ್ಟು ಒಬ್ಬ ಮಹಿಳೆಗೆ ವಿಷಯ ಮುಟ್ಟಿತು ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗ್ತೈತಲ್ಲ, ಹಂಗಾಗಿ ಮಾಡ್ತಿದ್ದೀವಿ ಸರ್.
1: ಇದಕ್ಕೇನಾದ್ರೂ ತರಬೇತಿ ಕೊಡ್ತಾರ?
0: ಹ್ಞೂ ಸರ್, ನಮಗೆ ಕೃಷಿ ಸಖಿ ಅಂತೇಳಿ ಬೊಬ್ಬೂರಲ್ಲಿ 6 ಟ್ರೈನಿಂಗ್ ಮುಗಿದಿದ್ದಾವೆ.
1: ಏನೇನು ಕಳಿಸ್ಕೊಡ್ತಾರೆ?
0: ಅದೇ 0 ಕಲ್ಟಿವೇಷನ್, ಸಾವಯವ ಗೊಬ್ಬರ ಮಾಡೋದ್ ಬಗ್ಗೆ. ಒಟ್ಟಿನಲ್ಲಿ ರೈತ, ಒಬ್ಬ ರೈತ ಮುಂದ್ ಬರಕ್ ಏನು ಇದು ಬೇಕೋ, ಜೇನು ಸಾಗಾಣಿಕೆ, ಹೈನುಗಾರಿಕೆ, ಕುರಿ ಸಾಗಾಣಿಕೆ,
1: ಎಲ್ಲ
0: ಹೇಳ್ಕೊಡ್ತಾರೆ ಸರ್. ಒಂದ್ ಹೆಣ್ಣು ಸ್ವಾವಲಂಬಿಯಾಗಿ ಜೀವನ ಮಾಡೋದ್ ಹೆಂಗೆ ಅನ್ನೋದ್ರ ಬಗ್ಗೆನು ಕೂಡ ಹೇಳ್ಕೊಡ್ತಾರೆ.
1: ಹೆಂಗ್ ಸ್ವಾವಲಂಬಿಯಾಗಿ ಜೀವನ ಮಾಡ್ಬೇಕು ಹೆಣ್ಣು?
0: ಅದೇ ಸರ್, ಈ ಸಂಘಗಳಲ್ಲಿ ಸಾಲ ತಗೊಂತಾರೆ, ಸುಮ್ಮನೆ ಬಟ್ಟೆ ವ್ಯಾಪಾರ ಮಾಡದೆ ಹಂಗಿಂಗ್ ಅನ್ನಕ್ಕಿಂತ ಸಿರಿಧಾನ್ಯಗಳನ್ನು ಬಳಸಿ ಪ್ರೊಡಕ್ಟ್ ಮಾಡೋದು, ರಾಗಿ ಮಾಲ್ಟು, ರೊಟ್ಟಿ, ಚಟ್ನಿ ಪುಡಿ ಆ ಥರ ಮಾಡ್ತಾರೆ. ಇನ್ನೊಂದು ಎನ್ ಆರ್ ಎಮ್ ಎಲ್ ಸ್ಕೀಮಲ್ಲಿ ಮಾಸಿಕ ಸಂತೆ ಅಂತ ಒಂದು ಮಾಡಿದ್ದಾರೆ. ಮಾಸಿಕ ಸಂತೆಯಲ್ಲಿ ಒಂದೆಣ್ಣು ಏನು ಪ್ರಾಡಕ್ಟ್ನ ರೆಡಿ ಮಾಡಿರ್ತಾಳೋ ಅದರಲ್ಲಿ ಅವ್ರಿಗೆ ಮಾರ್ಕೆಟಿಂಗಿಗೆ ಒಂದು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಸರ್. ಒಂದು ಒಕ್ಕೂಟ ಇದೆ, ಅದರಲ್ಲಿ ಅಧ್ಯಕ್ಷರು ಖಜಾನ್ಸಿ, ನಮ್ಮ ಒಕ್ಕೂಟದ ಅಧ್ಯಕ್ಷರು ಬಂದು ಸುನೀತಾ ಅಂತ, ಅಮ್ಮೆದೇಳಿ ಒಕ್ಕೂಟದಲ್ಲಿ ಯಾರು ಮುಂದಕ್ಕೆ ಬಂದು ನಾನು ಮಾಡ್ತೀನಿ ಅಂತಾರೋ ಎಂಥ ಟೈಮ್ನಲ್ಲಾಗಲಿ ಸಹಾಯ ಮಾಡ್ತಾರೆ. ಎಲ್ಲಿಂದಾಗ್ಲಿ ಲೋನ್ ಕೊಡಿಸೋದಾಗ್ಲಿ, ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದಾಗ್ಲಿ. ಅವ್ರು ಇವಾಗೂ ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಅಕ್ಕ ಕೆಪೆ ಅಂತ ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ. ಅವರೇ ಓನ್ ಆಗಿ ಕೈಯಾಗೆ ಮೂರು ಜನ ಆಳುಗಳು ತಗೊಂಡ್ಬಿಟ್ಟು ಅವರೇ ಓನ್ ಆಗಿ ಅಕ್ಕ ಕೆಪೆ ಅಂತ ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ. ಚೆನ್ನಾಗಿ ನಡೀತಿದೆ ಸರ್. ನಮಗೂ ಕೂಡ ಪ್ರತಿ ಒಂದ್ರಲ್ಲಿ ಹಿಂದಕ್ಕೆ ಬರೋಂಗಿಲ್ಲ, ಏನೇ ಮಾಡ್ತೀನಿ ಅಂತ ಮುಂದಕ್ಕೆ ಬಂದ್ರು ಕೂಡ ಸಪೋರ್ಟಿಂಗ್ ಚೆನ್ನಾಗಿದೆ ಸರ್. ಒಕ್ಕೂಟದಿಂದ ಅಧ್ಯಕ್ಷರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ.
1: ಅದೇ
0: ಸರ್, ಒಂದ್ ಹೆಣ್ಣಿಗೆ ಬರೇ ಗಂಡ್ ಮಕ್ಕಳೇ ಎಲ್ಲದ್ರಲ್ಲಿ ಅನ್ನೋದಕ್ಕಿಂತ ಒಂದ್ ಹೆಣ್ಣು ಮನೆ ಕುತ್ಕೋಬಾರ್ದು. ಇವಾಗ ಬೇರೆ ಕಡೆ ಹೋದ್ರೆ 5 ರೂಪಾಯಿ 2 ರೂಪಾಯಿ ಬಡ್ಡಿ ಹೆಂಗ್ ಕೊಡ್ತಾರೆ? ನಮ್ ಸ್ವಸಹಾಯ ಸಂಘದಲ್ಲಿ ಒಕ್ಕೂಟದಿಂದ ಬರೀ 60 ಪೈಸಾ ಬಡ್ಡಿ ಹೆಂಗ ನಾವು ಲೋನ್ ಕೊಡ್ತೀವಿ, 125,000 ಕೊಡ್ತೀವಿ. ಅದನ್ನ ತಗೊಂಡ್ಬಿಟ್ಟು ಅವ್ರು ಏನಾದ್ರೂ ಪ್ರೊಡಕ್ಟ್ ಮಾಡಿ ಜೀವನ ಮಾಡ್ಬೋದಲ್ಲ. ರೊಟ್ಟಿ ಮಿಷಿನ್ ಆಗ್ಲಿ, ಚಟ್ನಿ ಪುಡಿ ಆಗ್ಲಿ, ಇದು ಸೋಪು, ಪೆನೈಲು ನಮ್ಮಲ್ಲಿ ನಡೀತಿದಾವೆ. ಊದಿನ ಕಡ್ಡಿ ಪ್ರತಿ ಒಂದ್ ಮಾರ್ಕೆಟಿಂಗು ನಡೀತಿದಾವೆ. ಮಿಷಿನ್ಗಳು ತಗೊಂಡಿದ್ದಾರೆ ಸಬ್ಸಿಡಿಯಲ್ಲಿ. ಆತರ ಬ್ಯಾಗು, ವೆನಿಟಿ ಬ್ಯಾಗು ಆತರ ಎಲ್ಲ ರೂಟ್ ಸೈಡ್ ಅಲ್ಲಿ ಹೋಗಿ ಸ್ವಸಹಾಯ ಸಂಘದಾಗಿರೋರಿಗೆ ಒಂದ್ ತಿಂಗಳಿಗೆ ಪೂರ್ತಿ ಕಲಿಸ್ಕೊಡ್ತಾರೆ ಫ್ರೀಯಾಗಿ. ಅವ್ರು ಏನಾದ್ರೂ ಕಲಿಬಹುದು. ಆತರ ಕಲ್ತ್ ಬಿಟ್ಟು ಮುಂದ್ ಮಾರ್ಕೆಟಿಂಗ್ ಮಾಡ್ಬೋದಲ್ಲ ಸರ್.
1: ಅಂದ್ರೆ ಈ ರೂಟ್ ಸೈಡ್ ಸಂಸ್ಥೆಯಲ್ಲಿ ಸಾಕಷ್ಟು ತರಬೇತಿಗಳು ಕೊಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ನೀವು ಮಹಿಳಾ ಸಂಘದ
0: ಮುರುಘಸ್ವಾಮಿ ಮಠದಲ್ಲಿ ಒಂದ್ ತಿಂಗಳಗಟ್ಟಲೆ ಜಾತ್ರೆ ಆದ್ರೆ ಅಲ್ಲೆಲ್ಲ ಅವರು ಸ್ಟಾಲ್ ಹಾಕಿರ್ತಾರೆ. ಮಾರ್ಕೆಟಿಂಗ್ ಬಹಳ ಚೆನ್ನಾಗಿ ನಡೀತೈತೆ.
1: ಈಗ ಶರಣ ಸಂಸ್ಕೃತಿ ಉತ್ಸವ
0: ಎಲ್ಲರಿಗೆ ಮೊದಲೇ ಆದ್ಯತೆ ಐತೆ. ಏನು ಬಾಡಿಗೆ ಕಟ್ಟಂಗಿರಂಗಿಲ್ಲ, ಉಚಿತವಾಗಿ ಅವರು ದುಡಿಮೆ ಮಾಡ್ಕೋಬಹುದಲ್ಲ ಸರ್.
1: ಈಗ ಕೃಷಿಯ ಸಖಿಯಾಗಿ ರೈತರಿಗೆ ಏನೇನು ಮಾಹಿತಿ ತಿಳಿಸ್ಕೊಡ್ತೀರಾ?
0: ಅದೇ ಸರ್, ರೈತರಿಗೆ ಅಂದ್ರೆ ಇವಾಗ ಸ್ಪಿಂಕ್ಲರ್ ಬಂದಿದಾವೆ, ಹೊರಗೆ ತಗೊಂಡ್ರೆ ರೇಟ್ ಜಾಸ್ತಿ ಇದಾವೆ. ಸಬ್ಸಿಡಿಯಲ್ಲಿ ಗೌರ್ಮೆಂಟ್ ಇಂದ ತಗೊಂಡ್ರೆ 2,666 ರೂಪಾಯಿ ಇವಾಗಿನ ರೇಟು ತಗೋಬಹುದಲ್ಲ. ಮತ್ತೆ ತಾಡ್ಪಲ್ಲು ಹೊರಗ್ ತಗೊಂಡ್ರೆ 3,000-5,000 ತನ ಇದಾವೆ. ನಮ್ಮ ಇಲಾಖೆಯಲ್ಲೇ ತಗೊಂಡ್ರೆ 1,600 ರೂಪಾಯಿ ತಾಡ್ಪಲ್ ಸಿಗುತ್ತೆ. ಕೃಷಿ ಹೊಂಡ ಮಾಡಿಸ್ಕೊಡ್ತೀವಿ. ಮತ್ತೆ ಇನ್ನೊಂದ್ ಸ್ಕೀಮ್, ಕೃಷಿ ಹೊಂಡದಲ್ಲಿ ಸಾಮಾನ್ಯ ಜನರು ಗೊತ್ತಿಲ್ಲದೆ ಹೋಗಿ ಕಾಲ್ ಜಾರ್ ಬೀಳೋದು ಆ ತರ ಎಲ್ಲ ಆಗಿದೆ. ಇವಾಗ ಏನ್ ಮಾಡಿದಾರೆ ಅಂದ್ರೆ ಮುಳ್ತಂತಿ ಸುತ್ತ ಬೇಲಿ ಹಾಕೋದು, ಅದು ಕೂಡ ಸ್ಕೀಮ್ ಬಂದಿದೆ, ಅದನ್ನು ತಿಳಿಸ್ಕೊಟ್ಟಿದೀವಿ. ಹಿಂಗೆ ಏನು ಉಚಿತವಾಗಿ ತರಕಾರಿ ಬೀಜಗಳು ಬಂದಿದಾವೆ ಅವನ್ನು ಕೂಡ ಕೊಡಿಸ್ತಿದೀವಿ. ಮತ್ತೆ ಕೃಷಿ ವರ್ಣದಲ್ಲಿ ಮೀನು ಸಾಗಾಣಿಕೆ ಅಂತ ಅವನ್ನು ಕೂಡ ಮಾಡಿಸ್ತಿದ್ವಿ. ಕೆರೆಗಳಲ್ಲಿ ಮೀನು ಬಿಡ್ಬೋದು, ಕೃಷಿ ಹೊಂಡದಲ್ಲಿ ಬಿಡ್ಬೋದು, ಪ್ರತಿ ಒಂದು ಮಾಡ್ತಿದೀವಿ ಸರ್.
1: ಈಗ ಕೃಷಿ ಸಖಿಯರು ಸಾಕಷ್ಟು ಈ ತರ ರೈತರಿಗೆ ಅನುಕೂಲ ಆಗೋಷ್ಟು ಮಾಹಿತಿಯನ್ನು ತಲುಪಿಸ್ತಾರೆ. ಕೆಲವು ಗ್ರಾಮಗಳಲ್ಲಿ ಕೃಷಿ ಸಖಿಯರು ಅದರಂತಾನೆ ಗೊತ್ತಾಗೋದಿಲ್ಲ, ಒಂದ್ಸಾರಿ ಅವರು ಸರಿಯಾಗಿ ಕೆಲಸ ಮಾಡ್ತಾರ ಅಂತಾನು ಗೊತ್ತಾಗಲ್ಲ. ನೀವೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರ?
0: ಇಲ್ಲ ಸರ್, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಟ್ರೈನಿಂಗ್ ಗಳಾಗಿದಾವೆ, ಚೆನ್ನಾಗಿ ಮಾಡ್ತಾರೆ ಸರ್.
1: ಅವರು ಗ್ರಾಮ ಪಂಚಾಯತಿಯಲ್ಲಿ ಬಂದು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಾ? ಹೆಂಗ್ ರೈತರು ಎಲ್ಲಿ ನಿಮ್ಮ ಸಂಪರ್ಕ ಮಾಡ್ಬೇಕು
0: ಸರ್? ಊರಲ್ಲೇ ಇರ್ತೀವಿ ನಾವು,
1: ಅದೇ
0: ಗ್ರಾಮದಲ್ಲೇ ಇರ್ತೀವಿ. ಪಂಚಾಯತಿ ಹೆಸರು ತಗೊಂಡಿದ್ದಾರೆ, ರೆಗ್ಯುಲರ್ ವರ್ಕ್ ನಮ್ದೇನು ಪಂಚಾಯತಿಯಲ್ಲಿ ಇರಲ್ಲ. ವಾರಕ್ಕೆ 2 ವಿಸಿಟ್ ಕೊಡ್ತೀವಿ ಕೃಷಿ ಇಲಾಖೆ, 2 ವಿಸಿಟ್ ತಿಂಗಳಲ್ಲಿ ಒಂದೊಂದು ಇಲಾಖೆಗೆ 2-2 ವಿಸಿಟ್ ಕೊಡ್ತೀವಿ. ಅದನ್ನ ತಗೊಂಬಂದ್ಬಿಟ್ಟು ವಾರ ಸಂಘ, ತಿಂಗಳ ಸಂಘ ಅಂತ ಮಾಡ್ತಿರ್ತಾರೆ. ಸಂಘಗಳಿಗೆ ಹೋಗಿ ಮಾಹಿತಿ ಕೊಟ್ಟು ಬರ್ತೀವಿ ಸರ್.
1: ಅಂದ್ರೆ ಈಗ ಮಹಿಳೆಯರನ್ನು ಸಾಕಷ್ಟು ಈ ತರ ಸಂಘಗಳು ಮಾಡ್ಕೊಂಡು ಸ್ತ್ರೀಶಕ್ತಿ ಮಹಿಳಾ ಸಂಘಗಳು ಅವ್ರು ಪ್ರತಿ ವಾರ ಹಣ ಉಳಿತಾಯ ಮಾಡಿ ಮತ್ತೆ ಈ ತರ ಸೌಲಭ್ಯಗಳನ್ನೆಲ್ಲ ಪಡ್ಕೊಂಡು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ
0: ಸರ್. ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಎನ್ ಆರ್ ಎಂ ಎಲ್ ಎಂಬ ಸ್ಕೀಮು ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ ಆಗಿದೆ.
1: ನಿಮ್ಗೂ ಏನಾದ್ರೂ ಸ್ತ್ರೀಶಕ್ತಿ ಮಹಿಳಾ ಸಂಘದಲ್ಲಿ ಭಾಗವಹಿಸಿ ಅದರದೆಲ್ಲ ಅನುಭವ ಇದೆಯಾ?
0: ಸರ್, ಅನುಭವ ಇದೆ.
1: ಈ ಮಹಿಳೆಯರ ಈ ತರ ಸ್ತ್ರೀಶಕ್ತಿ ಸ್ವಸಹಾಯ ಮಹಿಳಾ ಸಂಘಗಳು ಕಟ್ಕೊಂಡದ್ರಿಂದ ಎಷ್ಟು ಅನುಕೂಲ ಅಂತೀರಾ?
0: ಅದೇ ಸರ್ ಹೇಳಿದ್ವಲ್ಲ, ಇವಾಗ ಒಂದು ಮಕ್ಕಳು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಯಾರ ಹತ್ರನಾದ್ರೂ ದುಡ್ಡಿಗೆ ಹೋದ್ರೆ 2 ರೂಪಾಯಿ 5 ರೂಪಾಯಿ ಬಡ್ಡಿ ಹೆಂಗ್ ದುಡ್ಡು ಕೊಡ್ತಾರೆ. ಅದೇ ಸ್ವಸಹಾಯ ಸಂಘದಾಗೆ ತಿಂಗಳ 50 ರೂಪಾಯಿ ನಾವು ಹಿಂದಕ್ಕೆ ಹೋಗಿದ್ರು ನಮ್ ದುಡ್ಡು ಅಲ್ಲಿ ಇರುತ್ತಲ್ವಾ, ಅದೇ ದುಡ್ಡನ್ನ ನಾವು ಕಮ್ಮಿ ಬಡ್ಡಿ ಹೆಂಗ್ ತಗೊಂಡು ಮಕ್ಕಳ ಜೀವನ ರೂಪಿಸ್ಬೋದಲ್ಲ. ಸ್ಕೂಲಿಗಾಗ್ಲಿ ಏನೋ ಒಂದ್ ನಮ್ ಜೀವನಕ್ಕೆ ಹೆಲ್ಪ್ ಆಗುತ್ತಲ್ಲ,
1: ಮಾಡಕ್ಕೆ
0: ಅನುಕೂಲ ಆಗುತ್ತೆ.
1: ಮತ್ತೆ ಸರ್ಕಾರದಿಂದ ಸಾಕಷ್ಟು ಸಹಾಯಧನ
0: ಸರ್ ಸಹಾಯಧನ ICICI ಬ್ಯಾಂಕಿಂದ 70 ಪೈಸೆ ಬಡ್ಡಿ ಹಂಗೆ ಲೋನ್ ಕೊಡಿಸ್ತೀವಿ. ಗ್ರಾಮೀಣ ಬ್ಯಾಂಕ್

0: ಕೊಡಿಸ್ತೀವಿ.
1: ಚೆನ್ನಾಗಿದೆ. ಈಗ ಮತ್ತೆ ರೈತರಿಗೆ ಜೀರೋ ಕಲ್ಟಿವೇಶನ್, ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸಬಾರದು ಅಂತೆಲ್ಲ ಹೇಳಿದ್ರಿ, ಅದನ್ನೆಲ್ಲ ಯಾವ ರೀತಿ ಮಾಹಿತಿ ಕೊಡ್ತಾರೆ ರೈತರಿಗೆ?
0: ಅದೇ ಸರ್, ರೈತರನ್ನ ಸೇರಿಸ್ಬಿಟ್ಟು ಊರಲ್ಲಿ ಇವಾಗ ಓನಾಗೆ ನಾನು ಹೋದ್ರೆ ಏನಂತಾರೆ, ಇಂತರ್ ಮನೆ ಹುಡುಗಿ ಅಲ್ಲೆಲ್ಲ ಹೋಗಿ ಏನೋ ಕಲ್ತು ಬಂದಿದ್ಲಂತೆ ಏನೇನ ಹೇಳ್ತಾಳೆ ಅಂದ್ರೆ, ಯಾವ್ದನ್ನು ಅಷ್ಟು ಇದನ್ನಾಗಿ
1: ತಗೊಳ್ಳಲ್ಲ.
0: ಹಂಗಾಗ್ಬಿಟ್ಟು ನಾವು ಇಲಾಖೆ ಅಧಿಕಾರಿಗಳನ್ನ ಕರೆಸ್ತೀವಿ, ನಮಗ ಅವ್ರು ಮಾಹಿತಿ ಕೊಟ್ಟಿರ್ತಾರೆ. ಒಂದ್ಸಲ ಎರಡ್ ಸಲ ನಮ್ ಪರಿಚಯ ಅವ್ರಿಗೆ ಆಗ್ಬೇಕಲ್ಲ. ಈ ಅಧಿಕಾರಿಗಳು ಕರೆಸ್ಬಿಟ್ಟು ರೈತರನ್ನ ಸೇರಿಸ್ತೀವಿ, ಸೇರಿಸಿ ಈ ತರ ಬಂದಿದೆ, ಇಳುವರಿ ಕಮ್ಮಿ ಬರ್ಲಿ, ಆರೋಗ್ಯ ಕಾಪಿ. ಇವಾಗ ಸರ್ ಎಲ್ಲರೂ ಆರೋಗ್ಯದ ಕಡೆ ಜಾಸ್ತಿನೇ ಒತ್ತು ಕೊಡ್ತಿದ್ದಾರೆ. ಇವಾಗೆಲ್ಲ ನಾನಾ ತರ ರೋಗಗಳು ಬಂದ್ಬಿಟ್ಟು ಯಾರು ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಉಳಿತಿಲ್ಲ. ಹಂಗಾಗ್ಬಿಟ್ಟು ನಾವು ಉಣ್ಣ ಆಹಾರದಲ್ಲೇನೆ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದಲ್ವಾ. ಹಂಗಾಗ್ಬಿಟ್ಟು ರೈತರು ಕೂಡ ಇವಾಗ ಚೆನ್ನಾಗೆ ನಮಗ್ ಸ್ಪಂದಿಸ್ತಾರೆ. ಮುಂಚೆ ನಾನು ಹೊರಗೆ ಹೋದ್ರೆ ಇಂಥವ್ರ ಹೆಂಡ್ತಿ ಇಂಥವ್ರ ಸೊಸೆ ಅಂತಿದ್ರು, ಇವಾಗ ನಾನು ಹೋದೆ ಅಂದ್ರೆ ನಮ್ಮೂರ ಕೆಲಸ ಮಾಡ್ತಾಳಪ್ಪ ಕೃಷಿ ಸಖಿ ಅಂತಾನೆ ನಾನು
1: ಗುರುತಿಸ್ಕೊಂಡಿದ್ದೀನಿ.
0: ನನ್ನ ಪ್ರಕಾರ ನಾನ್ ಮಾಡ್ತಿರೋದು ಚೆನ್ನಾಗಿದೆ ಅಂತ ನನಗನ್ಸ್.

0: ಅದಲ್ಲೇನೆ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದಲ್ವಾ. ಹಂಗಾಗ್ಬಿಟ್ಟು ರೈತರು ಕೂಡ ಇವಾಗ ಚೆನ್ನಾಗೆ ನಮ್ಗ್ ಸ್ಪಂದಿಸ್ತಾರೆ. ಮುಂಚೆ ನಾನು ಹೊರಗೆ ಹೋದ್ರೆ ಇಂಥವ್ರ ಹೆಂಡತಿ ಇಂಥವ್ರ ಸೊಸೆ ಅಂತಿದ್ರು, ಇವಾಗ ನಾನು ಹೋದೆ ಅಂದ್ರೆ ನಮ್ಮೂರ ಕೆಲಸ ಮಾಡ್ತಾಳಪ್ಪ ಕೃಷಿ ಸಖಿ ಅಂತಾನೆ ನಾನು
1: ಗುರುತಿಸ್ಕೊಂಡಿದ್ದೀನಿ.
0: ನನ್ನ ಪ್ರಕಾರ ನಾನ್ ಮಾಡ್ತಿರೋದು ಚೆನ್ನಾಗಿದೆ ಅಂತ ನನಗ ಅನ್ಸಿದೆ. ನನ್ನನ್ನು ಗುರುತಿಸಿದ್ದಾರೆ. ಏನೇ ಒಂದು ಸೌಲಭ್ಯ ಬೇಕು ಅಂದ್ರೆ ಯಾರೂ ಇಲಾಖೆವರೆಗೂ ಬರಲ್ಲ, ನನಗ್ ಫೋನ್ ಮಾಡ್ತಾರೆ, ಏನಮ್ಮ ಈ ತರ ಬಂದಿದಾವ. ನನಗೆ ಅದು ಒಂದೇ ಖುಷಿ ಸರ್. ಏನಂದ್ರೆ ಮುಂಚೆ ನಾನು ಯಾವ ಸ್ಥಾನದಾಗಿದ್ದೆ, ಇವಾಗ ಯಾವ ಸ್ಥಾನದಾಗಿದ್ದೀನಿ. ಮೇನ್ ಆಗಿ ಹೇಳ್ಬೇಕಂದ್ರೆ ಒಂದ್ ಸಪೋರ್ಟ್, ನಮ್ಮ ಮನೇಲಿ ನನಗೆ ತುಂಬಾನೇ ಸಪೋರ್ಟ್ ಇದೆ.
1: ಫಸ್ಟ್
0: ನಮ್ಮ ಮನೆಯವರು ಅನ್ನೋದಕ್ಕಿಂತ ನಮ್ಮ ಅತ್ತೆ ಸಪೋರ್ಟ್ ಜಾಸ್ತಿ ಇದೆ. ಎಲ್ಲಿವರೆಗೆ ಆದ್ರೂ ಹೋಗ್ಲಿ, ಹೋಗು ನಾನು ಇದೀನಿ ಅನ್ನುವಂತ ಒಂದು ಧೈರ್ಯ ತುಂಬತಾರೆ. ಚೆನ್ನಾಗಿದೆ ಸರ್, ಸಪೋರ್ಟ್
1: ಮಹಿಳೆಯರಿಗೆ ಮನೇಲಿ ಒಳ್ಳೆ ಒಂದು ಸಪೋರ್ಟ್ ಕೊಟ್ರೆ ಈ ತರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು.
0: ಇವಾಗ ನಾನು ಏನೇ ಮಾಡ್ತೀನಿ ಅಂದ್ರೆ ಬೇಡ ಹೋಗ್ಬೇಡ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ, ಏನು ಆಗಲ್ಲ ಸರ್. ಇಲ್ಲ ಹೋಗು ಮಾಡು ಅಂತ ಒಂದೇ ಸೋಲ್ತೀನೋ ಗೆಲ್ತೀನೋ ಅದು ಸೆಕೆಂಡ್. ಸಪೋರ್ಟಿಂಗ್ ಚೆನ್ನಾಗಿದೆ,
1: ಅದನ್ನ
0: ಉಳಿಸ್ಕೊಡ್ಬೇಕನ್ನೋ ಆಸೆ ತುಂಬಾನೇ ಇದೆ.
1: ಈಗ 5 ವರ್ಷದಿಂದ ಈ ಕೃಷಿ ಸಖಿ ಕೆಲಸ ಮಾಡ್ತಾ ಇದ್ರಲ್ಲ, ಏನಾದ್ರೂ ರೈತರು ಬದಲಾವಣೆ ಮಾಡ್ಕೊಂಡಿದ್ದಾರೆ?
0: ಹ್ಞೂ ಸರ್, ಬದಲಾಗಿದ್ದಾರೆ ಬದಲಾಗಿದ್ದಾರೆ. ಮುಂಚೆ ಬರೀ ಅಡಿಕೆ ಬೆಳೆ ಒಂದೇ ಬೆಳಿತಿದ್ರು, ಇವಾಗ ಅದರಲ್ಲಿ ಬೇರೆ ರಾಸಾಯನಿಕ ಗೊಬ್ಬರ ತಂದು ಹಾಕ್ತಿದ್ರು. ಇವಾಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸಣ್ಣ ಬೀಜ, ಅಲ್ಸಂದೆ, ಇದು ದ್ವಿದಳ ಧಾನ್ಯದ ಕಾಳುಗಳು ಏನ್ ಬರ್ತಾವೋ ಅವನ್ನ ಅಡಿಕೆಯಲ್ಲಿ ಬಿತ್ತನೆ ಮಾಡಿಸ್ತೀವಿ,
1: ಅದನ್ನ
0: ರೋಟೋವೇಟರ್ ಓಡಿಸ್ತೀವಿ. ಓಡಿಸ್ಬಿಟ್ರೆ ಅದು ಚೆನ್ನಾಗಿ ಇಳುವರಿ ಬರ್ತೈತಿ, ಗೊಬ್ಬರ ಆಗ್ತೈತಿ, ಸಾವಯವ ಗೊಬ್ಬರ ಆಗ್ತೈತಿ. ಇದು ವಂಗಿ ಮರ ಈ ತರ ಸೊಪ್ಪುಗಳನ್ನೆಲ್ಲ ಎಲೆಗಳು ತಂದು ಅದ್ರ ಬುಡಕ್ಕೆ ಹಾಕಿದ್ರೆ ಚೆನ್ನಾಗಿ, ಮುಂಚೆ ಕಸ ಬೆಳೆದೈತೆ ಅಂತ ಕಳೆನಾಶಕ ಹೊಡೆದ್ ಬಿಡೋರು, ಇವಾಗಿಲ್ಲ. ನಮ್ಮ ಎತ್ತರಕ್ಕೆ ಕಸ ಬೆಳೆದ್ರು ಕೂಡ ಅದು ಹಂಗೆ ಇರ್ಲಿ, ಅದನ್ನೇ ರೋಟೋವೇಟರ್ ಓಡಿಸಿದ್ರೆ ಅದು ಗೊಬ್ಬರ ಆಗುತ್ತೆ ಅನ್ನುವಂತ ಒಂದ್ ತಿಳುವಳಿಕೆ ಮೂಡಿಸಿದ್ಮೇಲೆ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ.
1: ಮತ್ತೆ ರೈತರು ಚೆನ್ನಾಗಿ ಸ್ಪಂದಿಸ್ತಾರೆ
0: ಸರ್. ಪ್ರತಿಯೊಬ್ಬ ರೈತರು ಮುಂಚೆ ನೆಗ್ಲೆಕ್ಟ್ ಮಾಡೋರು, ನಾನು ಹೋಗಿ ಅಲ್ಲಿ ಕುಂತಿದ್ದೀನಿ ಅಂದ್ರೆ ಏ ಯಾಕೋ ಬಂದಿದ್ದಾಳೆ ಅಂತ ಅನ್ನೋರು, ಇವಾಗ ಇಲ್ಲ ಅಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಏನೋ ವಿಷಯ ಇದೆ,
1: ಏನೋ ವಿಷಯ ಇದೆ,
0: ಏನೋ ಹೇಳೋ
1: ಇಲಾಖೆಯಿಂದ ಏನೋ ಸೌಲಭ್ಯ ಇರಬಹುದು ಕೇಳೋಣ.
0: ಸೊಸೈಟಿಯಲ್ಲಾಗ್ಲಿ, ಸೊಸೈಟಿ ಅಧ್ಯಕ್ಷರಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ, ಪಂಚಾಯತಿ ಹತ್ರ ಹೋದ್ರೆ ಪಿ ಡಿ ಓ ಸರ್ಗಳಾಗ್ಲಿ, ಎಲ್ಲಾರ್ ಗಮನಕ್ಕೂ ಬಂದಿದೀವಿ ಸರ್, ಚೆನ್ನಾಗಿ
1: ನಡೀತಿದೆ. ಈಗ ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಸಾಕಷ್ಟು ಯೋಜನೆಗಳಿದೆ ಅಂತ ಹೇಳಿದ್ರೆ, ಅವನ್ನೆಲ್ಲ ರೈತರಿಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ಇವಾಗ ಕೆಲವರು ಅನಿವಾರ್ಯವಾಗಿ ರೈತರು ಹೋಗಿ ಎಲ್ಲ ನಾವು ದಾಖಲಾತಿಗಳನ್ನ ಇಲಾಖೆಗೆ ತಲುಪಿಸಕ್ಕಾಗಲ್ಲ, ನಿಮ್ ಕಡೆ ತಲುಪಿಸಿದ್ರು ಅದರಲ್ಲ ಸೌಲಭ್ಯ ಪಡ್ಕೋಬಹುದಾ?
0: ಹ್ಞೂ ಸರ್, ಇವಾಗ ಒಂದು ಸ್ಪ್ರಿಂಕ್ಲರ್ ಸೆಟ್ ಬೇಕು, ಆಧಾರ್ ಬೇಕು, FID ಬೇಕು, ಪಾಣಿ ಬೇಕು, ಕೋರ್ಟ್ ಅಪ್ರೆಂಟ್ ಆಗಿ ಬರಬೇಕು, ಪ್ರತಿಯೊಂದೂ ಬೇಕು. ಇವಾಗ ಇಲಾಖೆಗೆ ಹೋದ್ರೆ FID ಇರಲ್ಲ, ರೈತರೇ ಹೋದ್ರೆ ಜನ ಜಾಸ್ತಿ ಇರ್ತಾರೆ, ಅವರು ನೆಗ್ಲೆಕ್ಟ್ ಮಾಡಲ್ಲ, ನಾಳೆ ಬರೋಣ ಅಂತಾರೆ. ಅದೇ ನಾವು ದಿನಾ ಒಡನಾಟ ಇರೋದ್ರಿಂದ ಅಣ್ಣ ಒಂದು ಆಧಾರ್ ಕಾರ್ಡ್ ಕೊಡೋಣ, ನಾನು FID ಮಾಡಿಸ್ಕೊಡ್ತೀನಿ ಅಂದ್ರೆ ಸಾಕು, ನಮ್ಮನ್ನ ನಂಬ್ತಾರೆ, ತಂದು ಕೊಡ್ತಾರೆ. ನನ್ನಿಂದ ಅವ್ರಿಗೆ ಕೆಲಸ ಆಗ್ತೈತಿ ಅಂದ್ರೆ ಅದ್ ನಾನು ಉಳಿಸ್ಕೊಡ್ಬೇಕು. ಆ ತರನು ಮಾಡ್ತಿದೀವಿ ಸರ್, ಜಾಬ್ ಕಾರ್ಡ್ ಮಾಡಿಸ್ಕೊಟ್ಟಿದೀವಿ, FID ಮಾಡಿಸ್ಕೊಟ್ಟಿದೀವಿ, ಮತ್ತೆ ಬೆಳೆ ವಿಮೆ ಮಾಡಿಸ್ಕೊಟ್ಟಿದೀವಿ, ಇವು PM-Kisan 2000 ದುಡ್ಡು ಅದನ್ನ ಮಾಡಿಸ್ಕೊಟ್ಟಿದೀವಿ, ಚೆನ್ನಾಗಿ ಕೆಲಸ ಮಾಡ್ತಿದೀವಿ ಸರ್.
1: ಈ ತರ ಬೆಳೆ ವಿಮೆ ಇವೆಲ್ಲ ಮಾಡಿಸ್ಲಿಕ್ಕೆ ಸಾಕಷ್ಟು ರೈತರು ಮುಂದ್ ಬರೋದಿಲ್ಲ, ಅವ್ರಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಈ ತರ ಬೆಳೆ ನಷ್ಟ ಆದಾಗ ನಿಮಗೆ ಮುಂದೆ.
0: ಇನ್ನೊಂದು ನಂಬಿಕೆ ಏನಂದ್ರೆ ಸರ್, ಅಧಿಕಾರಿಗಳು ದಿನ ಸಿಗಲ್ಲ ಅವರಿಗೆ.
1: ಹೌದು,
0: ಒಂದ್ ಕೆಲಸ ಇದ್ದಾಗ ಬರ್ತಾರೆ ಅಂದ್ರೆ ದಿನ ಒಡನ್ ನಾನು ಹೋದೆ ಅಂದ್ರೆ ಈಮ್ಮ ದಿನ ಊರಾಗೆ
1: ಇರ್ತಾರೆ,
0: ಇವತ್ ಕೆಲ್ಸ ಆಗಿಲ್ಲ ಅಂದ್ರೆ ನಾಳೆಗೆ ಹೋಗಿ ಮುಂಗ್ ಕೇಳ್ಬೋದಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರದ್ದಾಗಿರುತ್ತೆ.
1: ಈಗ ನಾವು ಅಧಿಕಾರಿಗಳನ್ನ ಕಾಣ್ಬೇಕಂದ್ರೆ ತಾಲೂಕು
0: ಅಲ್ಲಿಗೆ
1: ಹೋಗ್ಬೇಕಾಗುತ್ತೆ, ಕೆಲಸ ಬಿಟ್ಟು ಹೋಗ್ಬೇಕು.
0: ನಾವ್ ಅಂದ್ರೆ ರೆಗ್ಯುಲರ್ ಊರಾಗೆ ಇರೋರು, ಎಷ್ಟೊತ್ತಿಗೆ ಹೋದ್ರು ಈಮ್ಮ ನಮಗ್ ಸಿಗ್ತಾಳೆ ಅನ್ನೋ ಒಂದು ನಂಬಿಕೆ
1: ಇರುತ್ತೆ.
0: ಇನ್ನೊಂದು ಕೃಷಿ ಮೇಳ ಬೆಂಗಳೂರು, ಶಿವಮೊಗ್ಗ ಈ ತರನೆಲ್ಲ ನಾನು ರೈತರನ್ನ ಕರ್ಕೊಂಡು ಹೋಗಿದ್ದೀನಿ, ಕೃಷಿ ಪ್ರವಾಸ. ಆ ತರನು ನಾನು 5 ವರ್ಷದಿಂದ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ತರ ತಳಿಗಳು ಬಂದಿರ್ತವೆ, ತಿಳ್ಕೊಂತಾರೆ ಅನ್ನೋದೊಂದು ರೈತರಿಗೆ ಅರಿವಿನ ಮೂಡಿಸಿದೀನಿ ಸರ್.
1: ಈ ತರ ಕೃಷಿ ಪ್ರವಾಸ ಕರ್ಕೊಂಡು ಹೋಗೋದ್ರಿಂದ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಅಲ್ಲಿ ಬೇರೆ ರೈತರು ಯಾವ ರೀತಿ
0: ಬೆಳೀತಾರೆ, ಪರಿಚಯ ಮಾಡ್ಕೊಂತಾರೆ. ನೀನು ಈ ಬೆಳೆ ಬೆಳಿತಿದ್ಯಾ ಅಂದ್ರೆ ಅದಕ್ಕೆ ಏನ್ ಹಾಕಿದೀಯಾ, ನಿಂದ ಎಷ್ಟು ವರ್ಷಕ್ಕೆ ಬರುತ್ತೆ, ಅವರವರಲ್ಲೇ ಒಂದು ಮಾತುಕತೆ ಚರ್ಚೆ ಮಾಡ್ತಾರೆ.
1: ಚರ್ಚೆ ಮಾಡ್ತಾರೆ, ನಾನು ಕೃಷಿಯಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀನಿ, ನಾನೇನ್ ಬದಲಾವಣೆ ಮಾಡ್ಕೋಬೇಕು
0: ಅಂತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ.
1: ಪ್ರತಿ ವರ್ಷನೂ ಈ ತರ ಕೃಷಿ ಪ್ರವಾಸ?
0: ಪ್ರತಿ ವರ್ಷಕ್ಕೆ 3 ಸಲ ಕರ್ಕೊಂಡು ಹೋಗ್ತಾನೆ ಇರ್ತೀನಿ.
1: ಇದ್ರ ಜೊತೆಗೆ ಉಪಕಸಬುಗಳನ್ನ ಅಳವಡಿಸಬೇಕು, ಏನಾದ್ರು ನೀವ್ ಹೇಳ್ದಂಗೆ ಮಹಿಳೆಯರಾದ್ರೆ ರೊಟ್ಟಿ ಮಾಡೋದು, ಊದ್ಬತ್ತಿ ಮಾಡೋದು, ಚಟ್ನಿ ಪುಡಿ ಮಾಡೋದು ಈ ತರ, ಮತ್ತೆ ಗಂಡ್ ಮಕ್ಳಾದ್ರೆ

0: ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಒಂದು ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ಈ ತರ ನೀವು ಹೇಳಿದಂಗೆ ಅಡಿಕೆ ಸಸಿ ಉತ್ಪಾದನೆ ಮಾಡಿ, ಕೃಷಿ ಕೈತೋಟ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡಂತ ಸಾಕಷ್ಟು ಅನುಕೂಲ ಆಗುತ್ತೆ. ಈ ತರ ಒಂದು ಅರಿವು ಮೂಡಿಸಂತ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೆ
1: ತಿಂಗಳಿಗೆ ಒಂದ್ಸಲ GPLF ಅಂತ ಮೀಟಿಂಗ್ ಮಾಡ್ತೀವಿ ಸರ್. ಆ ಮೀಟಿಂಗ್ ಅಲ್ಲಿ 25 ಜನ 30 ಜನ ಸ್ವಸಹಾಯ ಸಂಘದ ಮಹಿಳೆಯರು ಬಂದಿರ್ತಾರೆ. ನಮ್ಮ ಒಕ್ಕೂಟದ ಬಾಡಿ ಮೀಟಿಂಗ್ ನಡೀತಿರುತ್ತೆ. ಅಲ್ಲಿ ಇರ್ತಕ್ಕಂತ ಎಲ್ಲಾ ಇಲಾಖೆಗಳ ಸೌಲಭ್ಯನು ಹೇಳ್ತೀವಿ, ಎಲ್ಲಿ ಟ್ರೈನಿಂಗ್ಗಳು ಏನಿದಾವ ಹೇಳ್ಕೊಡ್ತೀವಿ. ಕಲಿತಾರೆ ಸರ್, ಕಲ್ತು ಮುಂದಕ್ಕೆ ಬಂದಿದ್ದಾರೆ. ನಾವ್ ಹೇಳೋದ್ಕಿಂತ ಅವ್ರು ಹೇಳಿದ್ರು ಕೂಡ
0: ಚೆನ್ನಾಗಿರುತ್ತೆ.
1: ಇವರಿಂದ ನಾವ್ ಏನ್ ಕಲ್ತಿದೀವಿ ಅನ್ನೋದು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ.
0: ಈಗ ಇಷ್ಟು ವರ್ಷದಿಂದ ಕೃಷಿ ಸಖಿಯ ಕೆಲಸ ಮಾಡ್ತಾ ಇದ್ರಲ್ಲ, ಈ ಕೆಲಸ ನಿಮ್ಗೆ ಸಂತೋಷ
1: ಸರ್? ಅವರು ನನಗೆ ಎಷ್ಟು ಕೊಡ್ತಾರೆ ಅನ್ನೋದ್ ಮೇನ್ ಅಲ್ಲ, ನಾನು ಅದ್ರಾಗ ಏನ್ ತಿಳ್ಕೊಂಡಿದ್ದೀನಿ ಅನ್ನೋದ್ ಮೇನ್. ಒಬ್ಬ ಅಧಿಕಾರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಓದ್ಬಿಟ್ಟು ಅವರು ಒಂದು ಅಭ್ಯಾಸ ಮಾಡಿರ್ತಾರೆ. ನಾನು ಓದಿರೋದು ಬರೀ SLC. ಒಬ್ಬ ರೈತನ ಮಗಳು ನಾನು, ಬಡ ಕುಟುಂಬದಲ್ಲೇ ಬಂದೆ. ಒಂದು ಬಸ್ಸಿನ ವ್ಯವಸ್ಥೆ ಆಗ್ಲಿ, ಓಡಾಟ ಪ್ರಾಬ್ಲಮ್ ಇರೋದ್ರಿಂದ ನಾನು ಓದಕ್ ಆಗ್ಲಿಲ್ಲ. ಹಾಗಾಗ್ಬಿಟ್ಟು ನನಗೆ ಓದೋ ಸೌಲಭ್ಯ ಸಿಗ್ಲಿಲ್ಲ. ಅಲ್ಲಿ ಸಿಗ್ದಿರೋದು ಇಲ್ಲಿ ಸಿಕ್ಕಿದೆ ಅಂತ ನನಗೆ ತೃಪ್ತಿ ಇದೆ ಸರ್. ಬಹಳ ಚೆನ್ನಾಗಿ, ನನಗೆ ಇನ್ನೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಬಹಳ ಇದೆ.
0: ಸಂತೋಷ ಆಗುತ್ತೆ ನಿಮ್ ನೋಡಿದ್ರೆ. ಈಗಿನ ಮಹಿಳೆಯರೆಲ್ಲ ಕೆಲವರೆಲ್ಲ ಮನೆಯಿಂದ ಹೊರಗಡೆ ಬರೋದಿಲ್ಲ, ಈ ತರ ಮಹಿಳೆಯರೆಲ್ಲ ಹೊರಗಡೆ ಬಂದು ಸಾಕಷ್ಟು ಬೆರೆತು ಸಾಕಷ್ಟು ಅವಕಾಶಗಳಿದಾವೆ. ಎಲ್ಲ ಇಲಾಖೆಯಿಂದನೂ ಸಾಕಷ್ಟು ಯೋಜನೆಗಳಿದಾವೆ, ಅದರೆಲ್ಲ ಸದುಪಯೋಗ ಮಾಡ್ಕೋಬೇಕು. ಈ ತರ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಅದೇ ಸರ್ ಹೇಳ್ತೀವಲ್ಲ, ಮುಂದಕ್ಕೆ ಬರ್ಬೇಕು. ಇವಾಗ ಹಿಂದೆ ಕುಳಿದ್ರೆ ಯಾರು, ಇವಾಗ ನಾನು ಬ್ಯಾಂಕಿಗೆ ಹೋದೆ ಅಂದ್ರೆ ಒಂದ್ ಚೆಕ್ ಬರಿಬೇಕಪ್ಪ, ನಾನು ಮುಂಚೆ ಬರೆಯಕ್ ಬರ್ತಿದ್ದಿಲ್ಲ, ನಾನು ದುಡ್ಡು ಹೆಂಗ್ ಬಿಡಿಸ್ಬೇಕಂತಾನೆ ಗೊತ್ತಿರ್ಲಿಲ್ಲ. ಇವಾಗ ನಾನು ಈ ಸಂಘದಾಗಿರೋದ್ರಿಂದ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡೋದಾಗ್ಲಿ, ಬ್ಯಾಂಕಿಗೆ ದುಡ್ಡು ಏದೋ ಒಂದ್ ವ್ಯವಹಾರನ ಕಲ್ಕೊಂತೀವಿ. ನಾನು ಹೋದೆ ಅಂದ್ರೆ ಇವಾಗ ನಮ್ ಯಾರೋ ಬರೀದಿರೋರು ಬಂದ್ರೆ ಬರ್ಕಂತಾಳೆ ಹೋಗ್ತಾಳೆ ಅಂತ ನನಗ್ ಬರೆಯಕ್ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾನ್ ನೋಡಿ ನಾನ್ ಬರ್ದೆ ಅಂದ್ರೆ ನಾನ್ ಕಲಿತೀನಲ್ಲ ಅನ್ನೋದೊಂದು ಗಮನಕ್ ಬರುತ್ತಲ್ಲ ಸರ್. ಮನೆಗಿರೋದ್ರಿಂದ ನಾವೇನು ಕಲಿಯಕ್ಕಾಗಲ್ಲ. ನಾವ್ ಹೊರಗ್ ಬಂದ್ರೆ ಇವಾಗ ನೀವ್ ಹೊರಗೆ 4 ಜನ ಹೆಂಗಿದಾರೆ ಅಂತ ನಾವ್ ಅರ್ಥ ಮಾಡ್ಕೋಬಹುದು.
0: ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ?
1: ಏನಿಲ್ಲ ಸರ್, ಇದೇ ಕೆಲ್ಸನ ಕಂಟಿನ್ಯೂ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಇನ್ನೊಂದು ಹೊಲ ಇದೆ, ಅದ್ರಲ್ಲಿ ಹೊಲದಲ್ಲಿ ನಾನಾ ತರ ಬೆಳೆಗಳನ್ನ ಹಾಕಿ ಬೆಳೆಯನ ಅಂತಿದೆ. ಮತ್ತೆ ಇದೆ ಸ್ವಾವಲಂಬಿಯಾಗಿ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ.
0: ಮಹಿಳೆಯರು ಈ ತರ ಎಲ್ಲ ಹೊರಗಡೆ ಕೆಲಸ ಮಾಡ್ಬೇಕಂದ್ರೆ ಮನೆಯಲ್ಲೆಲ್ಲ ಸಹಕಾರ ಬೇಕಾಗತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಾ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ
1: ಸರ್? ಮನೇಲಿ ನಮ್ಮ ಅತ್ತೆ ಮಾವ ನಮ್ಮನೆಯರು, ಮೈದ್ನ ಮೈದ್ನೆ ಅಂತಿ, ನಮ್ಮವ್ ಎರಡ್ ಮಕ್ಕಳು, ಅವರವ್ ಎರಡ್ ಮಕ್ಕಳು, ಜಾಯಿಂಟ್ ಫ್ಯಾಮಿಲಿ, ಎಲ್ಲಾರ್ದು ಸಪೋರ್ಟ್ ಇದೆ ಸರ್. ಎಲ್ಲಾರ್ದು ಸಪೋರ್ಟ್
0: ಕೂಡ್ ಕುಟುಂಬ. ಕೂಡ್ ಕುಟುಂಬಗಳು ನೋಡ ತುಂಬಾ ಕಡಿಮೆ ನಾವು.
1: ಇಲ್ಲ ಸರ್, ನಾವು ಹುಟ್ಟತನ ಒಂದೇ ಮೇಲೆ ಹುಟ್ಟಿರೋದು, ಸೋದ್ರತ್ತೆ ಮತ್ತೆ ನಾವು ಅಕ್ಕ ತಂಗಿನೇ ಅಣ್ಣ ತಮ್ಮನ ಮದುವೆಗೆ ಬಂದಿರೋದು. ಹಂಗಾಗಿ ಅಲ್ಲಿ ಹುಟ್ಟತನ ಜೊತೆಗೆ ಇದೀವಿ, ಇವಾಗೂ ಜೊತೆಗಿದೀವಿ ಸರ್.
0: ಕೃಷಿ ಬದುಕು ಇದೆಲ್ಲ ಸಂತೋಷ ನೆಮ್ಮದಿ
1: ಚೆನ್ನಾಗಿದೆ, ಖುಷಿ ಇದೆ.
0: ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು?
1: ಅದೇ ಸರ್, ಫೋನ್ ಮಾಡಿ, ಭೈರವ ಸರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ನಮಗೆ, ಈ ತರ ಇದೆ ಅಮ್ಮ ಹೋಗ್ತೀರಾ ಅಂತಂದ್ರು. ನಮ್ಗೊಂದು ಅವಕಾಶ ಸಿಕ್ಕಿದೆ ಅಲ್ಲ ಅಂದ್ರೆ ಹೇಳಿದ್ರು ನಮ್ ಕೃಷಿ ಇಲಾಖೆಯಲ್ಲಿ ಮೇಡಮ್, ಆಶಾರಾಣಿ ಮೇಡಮ್ ಅಂತ, ಇದು ಆಕಾಶವಾಣಿಗೆ ಹೋಗಿ ಒಂದ್ಸಲ ಮಾತಾಡ್ಬಾ ಅಂತ ಹೇಳಿದ್ರು. ಅಷ್ಟು ಧೈರ್ಯ ಇರ್ಲಿಲ್ಲ. ನಮ್ ಫ್ರೆಂಡ್ ಪದ್ಮಾ ಅಂತ ಹೇಳ್ಬಿಟ್ಟು ಈ ತರ ಕರ್ದಿದ್ದಾರೆ, ಬಾ ಹೋಗೋಣ ಅಂತಂದ್ರು. ತಪ್ಪೋ ಸರಿ, ನಾ ತಿದ್ಕೊಂತೀವಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಬಂದಿದ್ದೀನಿ ಸರ್. ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಖುಷಿ ಆಗ್ತಿದೆ.
0: ನಿಮ್ಮ ಫೋನ್ ನಂಬರ್ ಹೇಳ್ರಿ.
1: 7411007336.
0: ರೈತ ಬಂಧವರೇ, ಸವಿತಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7411007336. ಬಹಳ ಸಂತೋಷ ಸವಿತಾ ಅವರೇ, ಇದುವರೆಗೂ ನಿಮ್ಮ ಕೃಷಿ ಹಾಗೂ ಕೃಷಿ ಸಖಿಯಾಗಿ ಯಾವ ರೀತಿ ಅನುಕೂಲಗಳು ಮಾಡ್ಕೊಂಡಿರ, ಯಾವ ರೀತಿ ಮಾಹಿತಿ ಕೊಡ್ತೀರಾ ರೈತರಿಗೆ, ಈ ಮುನ್ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ.
5: ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಸವಿತಾ ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಹಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಅಂಕೋಲಾ 7 ಸೆಂಟಿಮೀಟರ್, ಔರಾದ್ 7 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಜೊಯಿಡಾ 6 ಸೆಂಟಿಮೀಟರ್, ಲೋಕಾಪುರ 6 ಸೆಂಟಿಮೀಟರ್, ಕುಮಟಾ 5 ಸೆಂಟಿಮೀಟರ್, ಗೋಕರ್ಣ 5 ಸೆಂಟಿಮೀಟರ್, ಗೇರ್ಸೊಪ್ಪ 5 ಸೆಂಟಿಮೀಟರ್, ಹಾವೇರಿ 5 ಸೆಂಟಿಮೀಟರ್, ಗುತ್ತಲ್ 5 ಸೆಂಟಿಮೀಟರ್, APMC 4 ಸೆಂಟಿಮೀಟರ್, ಕಲಾದಗಿ 4 ಸೆಂಟಿಮೀಟರ್, ಸುಳ್ಯ 4 ಸೆಂಟಿಮೀಟರ್, ಕಾರವಾರ 3 ಸೆಂಟಿಮೀಟರ್, ದಾವಣಗೆರೆ 3 ಸೆಂಟಿಮೀಟರ್, ಶಿವಮೊಗ್ಗ 3 ಸೆಂಟಿಮೀಟರ್, ರಾಂಪುರ ಚಿತ್ರದುರ್ಗ ಜಿಲ್ಲೆ 1 ಸೆಂಟಿಮೀಟರ್, ಭರಮಸಾಗರ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ.

ದಿನಾಂಕ 17/5/2026 ವರದಿ. ರಾಯಚೂರು, ಯಾದಗಿರಿ, ವಿಜಯಪುರ, ಕಲಬುರಗಿ, ಗದಗ, ಕೊಪ್ಪಳ, ಬಾಗಲಕೋಟೆ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 18/5/2026 ವರದಿ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನ ಸಾಧ್ಯತೆ ಇದೆ. ದಿನಾಂಕ 19/5/2026 ವರದಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲೂ ಒಣಹವೆ. ದಿನಾಂಕ 20/5/2026 ವರದಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಒಣಹವೆ. ದಿನಾಂಕ 21/5/2026 ವರದಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಒಣಹವೆ. ಕರ್ನಾಟಕ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 15/5/2026 ವರದಿ. ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಕೆಲವೆಡೆ ಬಿರುಗಾಳಿ ಸಹಿತ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 16/5/2026 ವರದಿ. ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 17/5/2026 ವರದಿ. ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಗಳೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 18/5/2026 ವರದಿ. ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ವಿಜಯನಗರ, ದಾವಣಗೆರೆ

0: ತುಮಕೂರು, ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 19/5/2026 ವರದಿ. ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವಾಮಾನದ ಸಾಧ್ಯತೆ ಇದೆ. ದಿನಾಂಕ 25/5/2026 ವರದಿ. ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಿನಾಂಕ 21/5/2026 ವರದಿ. ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಪೇಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 3,700 ರೂಪಾಯಿಂದ ಗರಿಷ್ಠ 5,001 ರೂಪಾಯಿಗಳು. ಕಡಲೆಕಾಳು ಅವರೇಜ್ ಡಿ ಕ್ವಿಂಟಲ್ಗೆ ಕನಿಷ್ಠ 5,800 ರೂಪಾಯಿಂದ ಗರಿಷ್ಠ 6,084 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 4,069 ರೂಪಾಯಿಂದ ಗರಿಷ್ಠ 8,749 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,300 ರೂಪಾಯಿಂದ ಗರಿಷ್ಠ 2,177 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 3,189 ರೂಪಾಯಿಂದ ಗರಿಷ್ಠ 3,681 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 5,669 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 4,600 ರೂಪಾಯಿಂದ 4,609 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ಶೇಂಗಾ ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 4,009 ರೂಪಾಯಿಂದ ಗರಿಷ್ಠ 9,261 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ ಕನಿಷ್ಠ 1,550 ರೂಪಾಯಿಂದ ಗರಿಷ್ಠ 2,172 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ ಗರಿಷ್ಠ 6,511 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 5,865 ರೂಪಾಯಿಂದ ಗರಿಷ್ಠ 6,100 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 26,000 ರೂಪಾಯಿಂದ ಗರಿಷ್ಠ 26,200 ರೂಪಾಯಿಗಳು. ಹವಾಮಾನ ವರದಿ ಕೇಳಿದಿರಿ. ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ, ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆ ಆದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮಗೆ ಮಣ್ಣಿನ ಕಣ ಇರ್ತವೆ, 5% ನಿಮಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋಗ್ತೀರಿ, ನಾನು ಏನು 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನು ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣ್ಬೋದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ. ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನು ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂಥ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನು ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂಥ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂಥ ಕಡೆ ಕೂಡ ನೀವು ಬಸಿಗಾಲುವಬೇಕು. ಕೆಲವೊಂದು ಕಡೆ ನೀವು ಆಗಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ.

0: ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರೆ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದು ಕಡೆ ಆದರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲೋಗಿ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತು ಹೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸಬಹುದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡಬಹುದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ ನಲ್ಲಿ ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬಿಕೊಳ್ಳೋದು ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
2: ನಮನ
3: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಇದಾಗಿತ್ತು ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:35 ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ.

0: ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ, ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 ₹46,000 crore ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 154,000 crore ಏರಿಕೆಯಾಗಿದೆ. 2014 600 crore ರಕ್ಷಣಾ ರಫ್ತು ಪ್ರಸ್ತುತ 40,000 crore ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 IPS ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ಧ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 August ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಎಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:25. ಈಗ ಕೇಳಿ ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯಶ್ರೀ ಇಟಗಿಯವರು ಮಾತನಾಡುತ್ತಾರೆ.
3: ಜಗತ್ತನ್ನು ಆಳುವುದು ವಿಚಾರಗಳೇ ಹೊರತು ವ್ಯಕ್ತಿಗಳಲ್ಲ ಎಂಬ ಮಾತಿನಂತೆ, ವ್ಯಕ್ತಿಗಳು ಭೌತಿಕವಾಗಿ ಇಂದು ಜಗತ್ತಿನಲ್ಲಿ ಇಲ್ಲದಿದ್ದರೂ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಬುದ್ಧ, ಏಸು, ಪೈಗಂಬರ್, ಬಸವಣ್ಣ

ವಿವೇಕಾನಂದ, ಅಂಬೇಡ್ಕರ್ ಇಂಥ ಹಲವಾರು ಮಹನೀಯರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇಂಥ ವಿಚಾರವಂತರ ಜೊತೆ ವಿಶ್ವ ಮಾನವ ಸಂದೇಶ ಸಾರಿದ ಮಾನವತಾವಾದಿ ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರಿಗಳು ಇಂದಿಗೂ ಜನರ ಜೀವಸೆಲೆಯಾಗಿವೆ. ಆದರ್ಶದ ಮಾತುಗಳನ್ನು ಹೇಳಿ ಕೈಕಟ್ಟಿ ಕುಳಿತುಕೊಳ್ಳುವ ವ್ಯಕ್ತಿತ್ವದವರು ಕುವೆಂಪು ಆಗಿರಲಿಲ್ಲ. ನುಡಿದಂತೆ ನಡೆ ಎಂಬಂತೆ ತನ್ನ ಆದರ್ಶದ ಮಾತುಗಳನ್ನು ತಾವೂ ಪರಿಪಾಲಿಸುತ್ತಿದ್ದರು. ಶಿಕ್ಷಣದ ಪ್ರಾಮುಖ್ಯತೆ, ಮೌಢ್ಯವನ್ನು ತಿರಸ್ಕರಿಸುವುದು, ಜಾತಿ ಮತ ಪಂಥಗಳನ್ನು ತೊಡೆಯುವುದು, ಸ್ತ್ರೀ ಸಮಾನತೆ ಎತ್ತಿಹಿಡಿಯುವುದು ಕುವೆಂಪುರವರ ವೈಚಾರಿಕತೆಯ ಪ್ರಮುಖ ಅಂಶಗಳಾಗಿದ್ದವು. ಇವಿಷ್ಟು ಒಂದಕ್ಷರವೂ ಲೋಪವಿಲ್ಲದಂತೆ ಇಂದಿಗೂ ಅನ್ವಯವಾಗುತ್ತವೆ. ಬಂಗಾಳದಲ್ಲಿ ಮೌಢ್ಯ ವಿರೋಧಿ ಅಲೆ ಎಬ್ಬಿಸಿದವರು ಸ್ವಾಮಿ ವಿವೇಕಾನಂದರು. ಹಾಗೆಯೇ ಕನ್ನಡದಲ್ಲಿ ಮೌಢ್ಯದ ವಿರುದ್ಧ ಗಟ್ಟಿಯಾಗಿ ಮಾತನಾಡಿ ತರ್ಕಬದ್ಧ ಸಾಮಾಜಿಕತನಕ್ಕೆ ಮುನ್ನಡಿ ಬರೆದವರು ಕುವೆಂಪುರವರು. ಅದಕ್ಕೆ ಸಾಕ್ಷಿ ಅವರ ಜಲಗಾರ ನಾಟಕ. ಪಾಪಗಳ ಭೋಗಿಗಳ ಗೂಡಾಗಿರುವ ದೇವಾಲಯಗಳ ಅನ್ಯಾಯವನ್ನು ಖಂಡಿಸಿ ಸ್ವತಃ ಜಲಗಾರನೇ ಶಿವನಾಗಿ ಬಿಡುವ ಚೋದ್ಯವನ್ನು ಈ ನಾಟಕದಲ್ಲಿ ಹೇಳಿದ್ದಾರೆ. ಕುವೆಂಪು ಮೂಲತಃ ಆಧುನಿಕ ವೈಚಾರಿಕತೆಯ ನಿಜ ಆರಾಧಕರು. ಮಲೆನಾಡಿನ ಬದುಕಿನ ಮಧ್ಯದಿಂದ ಎದ್ದು ಬಂದ ಅವರಿಗೆ ವೈಚಾರಿಕತೆಯೇ ಆಚಾರವಾಗಿತ್ತು. ವೈಚಾರಿಕತೆಯನ್ನೇ ಮಲೆನಾಡ ಜಂಜಡಗಳಿಂದ ಮಲೆನಾಡಿಗರನ್ನು ಇತರರನ್ನು ಬಿಡುಗಡೆಗೊಳಿಸುವ ಸಾಧನವಾಗಿ ಕಂಡರು. ಕುವೆಂಪುರವರ ಮಲೆನಾಡಿನ ಚಿತ್ರಗಳು ಕೃತಿಯ ಅಣ್ಣಪ್ಪನ ರೇಷ್ಮೆ ಕಾಯಿಲೆ ಎಂಬ ಅಧ್ಯಾಯದಲ್ಲಿ ಅಣ್ಣಪ್ಪ ನಿಮೋನಿಯಾಗೆ ತುತ್ತಾಗಿರುತ್ತಾನೆ. ಆದರೆ ಅಲ್ಲಿಯ ಜನ ಚೌಡಿ ಕಾಟವೆಂದು ಹರಕೆ ಹೊರುವುದು, ಭಸ್ಮ ಹಾಕುವುದು ಮಾಡುತ್ತಿದ್ದಾಗ ಕುವೆಂಪು ಸ್ವತಃ ಹೋಗಿ ನೋಡಿ ವೈದ್ಯರಿಗೆ ಕಾಗದ ಬರೆದು ಔಷಧಿ ತರಿಸುತ್ತಾರೆ. ಮತ್ತವನಿಗೆ ಪಥ್ಯಕ್ಕೆ ಆಹಾರ ಪದಾರ್ಥಗಳನ್ನು ಕಳುಹಿಸುತ್ತಾರೆ. ಇದು ಅವರ ಮೇರು ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ನಮ್ಮನ್ನು ಅನಾದಿ ಕಾಲದಿಂದ ಹುರಿದು ಮುಕ್ಕುತ್ತಿರುವ ಮೇಲು ಕೀಳುಗಳ ವಿರುದ್ಧ ವಿವೇಕ ಮತ್ತು ಧೈರ್ಯವನ್ನು ವೈಚಾರಿಕತೆ ಮಾತ್ರ ಕಟ್ಟಿಕೊಡಬಲ್ಲದು ಎಂಬುದನ್ನು ಬಲವಾಗಿ ನಂಬಿದ್ದರು. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಕನ್ನಡ ಲೇಖಕರಲ್ಲಿ ಕುವೆಂಪು ಅವರಷ್ಟು ವೈಚಾರಿಕ ಚಿಂತನೆಗಳನ್ನು ಹೇಳಿದವರು ಮತ್ತೊಬ್ಬರಿಲ್ಲ. ಹಾಗಾಗಿ ಕುವೆಂಪುರವರನ್ನು ಆಧುನಿಕ ವೈಚಾರಿಕತೆಯ ಆಚಾರ್ಯ ಎನ್ನಬಹುದು. ಇಲ್ಲಿನ ಮತಧರ್ಮಗಳು ಸೃಷ್ಟಿ ಮಾಡಿದ ಅವಿವೇಕವನ್ನು ಬಯಲು ಮಾಡುವ ವೈಚಾರಿಕ ಸಾಹಿತ್ಯ ಸೃಷ್ಟಿ ಮಾಡಿದ ಹೆಗ್ಗಳಿಕೆ ಇವರದು. ಅವರಿಗೆ ಧಿಕ್ಕಾರವಿದ್ದದ್ದು ಹಳೆಯ ಶಾಸ್ತ್ರ, ಸ್ವಾರ್ಥ ಪುರೋಹಿತ ಶಾಹಿ ವರ್ಗದ ಮೇಲೆ ಹೊರತು ನಿಜವಾದ ಧರ್ಮದ ಮೇಲೆ ಆಗಿರಲಿಲ್ಲ. ಧರ್ಮದ ಮೇಲೆ ಅವರಿಗೆ ನಿಜವಾಗಿಯೂ ಅಭಿಮಾನವಿತ್ತು. ಅದನ್ನು ಪೂರ್ಣಚಂದ್ರ ತೇಜಸ್ವಿಯವರು ಅಣ್ಣನ ನೆನಪು ಕೃತಿಯಲ್ಲಿ ಪುರೋಹಿತರನ್ನು ಕರೆಸುತ್ತಿರಲಿಲ್ಲ, ಆದರೆ ಪೂಜೆಗಳನ್ನು ಮಾಡುತ್ತಿದ್ದರು, ಉಪನಿಷತ್ ವಾಕ್ಯಗಳನ್ನು ಹೇಳಿಕೊಡುತ್ತಿದ್ದರು ಎಂದು ಬರೆದುಕೊಂಡಿದ್ದಾರೆ. ಕುವೆಂಪು ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ ಎಂದು ಕರೆಕೊಟ್ಟರೂ ಎದೆಗುಡಿಯಲ್ಲಿರುವ ದೇವರುಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬ ಹಂಬಲವನ್ನು ಇರಿಸಿಕೊಂಡವರು. ನೂರು ಮತದ ಹೊಟ್ಟನ್ನು ಗಾಳಿಯಲ್ಲಿ ತೂರಬೇಕು ಎಂದು ಕರೆಕೊಟ್ಟರೂ ಧಾರ್ಮಿಕ ಮಹತಿ ಎಂಬ ತಿರುಳನ್ನು ಎಲ್ಲರಿಗೂ ತಿಳಿಸಿದ ನಿಷ್ಠುರವಾದಿಯಾಗಿ ಪುರೋಹಿತ ಶಾಹಿಯನ್ನು ಖಡಾಖಂಡಿತವಾಗಿ ಖಂಡಿಸಿದ ಇನ್ನೊಬ್ಬ ಕವಿ ನಮ್ಮಲ್ಲಿಲ್ಲ. ಕಾನೂರು ಹೆಗ್ಗಡತಿಯ ಹೂವಯ್ಯನ ಮುಖಾಂತರ ಜನತೆಯ ನಂಬುಗೆಯ ಲೋಕದಲ್ಲಿದ್ದ ನಯವಂಚಕತನವನ್ನು ಬಯಲಿಗೆಳೆದು ಕಡೆಗೆ ಅದೇ ಹೂವಯ್ಯ ಏರುವ ಅಧ್ಯಾತ್ಮದ ಔನ್ನತ್ಯವನ್ನು ವರ್ಣಿಸುವುದನ್ನು ಇಲ್ಲಿ ಉದಾಹರಿಸಬಹುದು. ಮನುಷ್ಯ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ, ಈ ಪಂಚಮಂತ್ರಗಳು ಬದುಕಿನ ದೃಷ್ಟಿಕೋನವಾಗಬೇಕು. ಈ ಮೂಲಕ ವಿಶ್ವ ಮಾನವರಾಗಬೇಕೆಂಬುದು ಕುವೆಂಪುರವರ ವಿಚಾರಧಾರೆಗಳಲ್ಲಿ ಪ್ರಮುಖವಾದುದು. ಇಲ್ಲಿ ಯಾರೂ ಮುಖ್ಯರೂ ಅಲ್ಲ, ಅಮುಖ್ಯರೂ ಅಲ್ಲ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ. ಬೆಳೆಯುತ್ತಾ ನಾವು ಅವನನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ, ಮತ್ತೆ ಅವನನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ವೈಚಾರಿಕ ಪ್ರಗತಿ, ವೈಜ್ಞಾನಿಕ ಮನೋಧರ್ಮಗಳ ಮೂಲಕ ಬಡತನವನ್ನು ಬುಡಮಟ್ಟ ಸಮೇತ ಕೀಡಬೇಕು. ಮತ ಮೌಢ್ಯ, ವರ್ಣನೀತಿ, ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ ಇಂಥ ಸಾಮಾಜಿಕ ಅನಿಷ್ಟಗಳು ತೊಲಗಬೇಕು ಎಂಬುದು ಅವರ ಸ್ಪಷ್ಟ ನಿಲುವು. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಎಂದು ಕರೆ ಕೊಡುತ್ತಾರೆ. ತಮ್ಮ ಗೋಪಾಲ ನಾಟಕದಲ್ಲಿ ತಾಯಿಯ ನಿರ್ಮಲ ಭಕ್ತಿಯನ್ನು ಗೌರವಿಸುತ್ತಲೇ ಆಧುನಿಕರೆನಿಸಿಕೊಂಡವರ ಡಾಂಬಿಕ ಭಕ್ತಿಯನ್ನು ಧಿಕ್ಕರಿಸುತ್ತಾರೆ. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತೆಯನ್ನಿಂದು ಕೂಗಬೇಕು, ಶಿಲೆಯ ಮೂರ್ತಿಗೆ ನೈದ ಕಲೆಯ ಹೊದಿಕೆಯನ್ನೊಯ್ದು ಚಳಿಯ ಮಳೆಯಲ್ಲಿ ನವೆವ ತಾಯಿಗೆ ಹಾಕು ಎಂಬುದು ಕುವೆಂಪುರವರ ಅಭಿಮತ. ಅರಸುತನ, ರಾಜಕಾರಣ ಪ್ರಜಾಸೇವೆಗೆ ಹೊರತು ಪ್ರಜಾಪೀಡನೆಗಲ್ಲ. ನಮ್ಮ ಭಾಷೆಯ ಬಗೆಗೆ ಅಭಿಮಾನವಿರಬೇಕು, ದುರಭಿಮಾನವಲ್ಲ. ಬಂಗಾರಕ್ಕಿಂತ ಬಂಗಾರದಂಥ ಬಾಳ್ವೆ ಮುಖ್ಯ. ಪ್ರಕೃತಿ ಬಗೆಗೆ ಸಹಜ ಕುತೂಹಲ ಉಳಿಸಿಕೊಳ್ಳಬೇಕು. ಸತ್ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದರೊಂದಿಗೆ ಯೋಗ್ಯವಲ್ಲದ್ದನ್ನು ಧಿಕ್ಕರಿಸಬೇಕು. ಸಂಪ್ರದಾಯದ ಹೆಸರಲ್ಲಿ ನಡೆಯುವ ದಬ್ಬಾಳಿಕೆಯನ್ನು ಧಿಕ್ಕರಿಸಬೇಕು. ನೂರು ದೇವರುಗಳ ನೂಕಾಚೆ ದೂರ ಎಂಬ ಕುವೆಂಪುರವರ ಸಾಲುಗಳು ಧ್ವನಿಸುವುದು ಈ ವಿಚಾರಗಳನ್ನೇ. ಇವರ ವೈಚಾರಿಕತೆಯ ಇನ್ನೊಂದು ಪರಿಪ್ರೇಕ್ಷ್ಯ ಎಂದರೆ ಮಂತ್ರಮಾಂಗಲ್ಯ. ಕುವೆಂಪು ಆಡಂಬರದ ಮದುವೆಗಳನ್ನು ಇಷ್ಟಪಡುವುದಿಲ್ಲ.
ಅದ್ಧೂರಿತನ, ದುಂದುವೆಚ್ಚವನ್ನು ಖಂಡಿಸಿ ಸರಳ ವಿವಾಹದ ಕಲ್ಪನೆಯ ಅರ್ಥ

ಪೂರ್ಣ ಚೌಕಟ್ಟು ಇವರಿಂದಲೇ ಬಂದಿರುವುದು. ಇಲ್ಲಿ ಕುವೆಂಪು ಅವರ ಭಾವನೆಗಳು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರುವ ಆಶಯಗಳು ಒಂದೇ ಆಗಿರುವುದನ್ನು ಗಮನಿಸಬಹುದು. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಂಬಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಿದ್ದಾರೆ. ಇಂದಿಗೂ ಈ ರೀತಿಯ ಸರಳ ವಿವಾಹಗಳು ಆಗುವುದನ್ನು ನೋಡಬಹುದು. ಆದ್ದರಿಂದಲೇ ತಮ್ಮದೇ ಕಲ್ಪನೆಯ ಮಂತ್ರ ಮಾಂಗಲ್ಯದ ಮದುವೆಗಳಿಗೆ ಮುಂದಾಗುತ್ತಾರೆ. ಇಂದಿಗೂ ಈ ರೀತಿಯ ಮದುವೆಗಳ ಪ್ರಸ್ತುತಿ ಹೆಚ್ಚಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ವಿಚಾರಗಳಂತೆ ಬದುಕಿದರು ರಸಋಷಿ ಕುವೆಂಪು. ಇಂಥ ಹಲವಾರು ಜನಪರವಾದ, ಜೀವಪರವಾದ, ಸರ್ವಕಾಲಕ್ಕೂ ಬೇಕಾದ ಹಲವಾರು ವಿಚಾರಧಾರೆಗಳನ್ನು ಕುವೆಂಪು ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ, ತಮ್ಮ ಭಾಷಣಗಳ ಮೂಲಕ, ತಮ್ಮ ಬದುಕಿನ ಮೂಲಕ ನಮಗೆ ಕಟ್ಟಿಕೊಟ್ಟ ಅಪರೂಪದ ದಾರ್ಶನಿಕ. ಉತ್ತಮ ವಿಚಾರಗಳು ಕಾಲ ದೇಶಗಳನ್ನು ಮೀರಿರುತ್ತವೆ. ಉತ್ತಮ ವಿಚಾರಗಳು ಎಲ್ಲಿಂದ ಬಂದರೂ ಸ್ವೀಕರಿಸಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಅಳವಡಿಸಿಕೊಳ್ಳದಿದ್ದರೆ ವಿಚಾರಗಳನ್ನು ವ್ಯಕ್ತಪಡಿಸಿದ ವ್ಯಕ್ತಿಗೇನೂ ನಷ್ಟವಿಲ್ಲ. ಟೀಕೆಗಳು ಸಾಯಬಹುದೇ ಹೊರತು ವಿಚಾರಗಳಲ್ಲ. ಸತ್ಯ ನಿತ್ಯ ನಿರಂತರ. ಸತ್ಯವೆಂಬುದು ಸರ್ವಕಾಲಿಕ ಮೌಲ್ಯ. ಇಂಥ ಜೀವನ ಮೌಲ್ಯಗಳನ್ನು ಬಿತ್ತಿ ಬೆಳೆದವರು ಕನ್ನಡದ ಹೆಮ್ಮೆಯ ಕವಿ ಕುವೆಂಪು. ವ್ಯಕ್ತಿಗಳ ಮತ್ತು ಸಮಾಜಗಳ ನಡುವೆ ಏಡುತ್ತಿರುವ ಗೋಡೆಗಳನ್ನು ಕೆಡವಿ ಸೇತುವೆಗಳನ್ನು ನಿರ್ಮಿಸಲು ಕುವೆಂಪು ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಈ ಪಂಚಮಂತ್ರಗಳು ಇಂದು ಮುಂದು ನಮ್ಮ ದೃಷ್ಟಿಗೆ ದಾರಿದೀಪವಾಗಿವೆ. ಆ ಮತ ಈ ಮತ, ಆ ಪಥ ಈ ಪಥದ ಬದಲು ಮನುಜ ಮತ ವಿಶ್ವಪಥವಾಗಬೇಕಿದೆ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ತರದ ಉದಯ. ಪರಸ್ಪರ ವಿಮುಖರಾಗಿ ಸಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ವಿಶ್ವಮಾನವರಾಗಲು ಸಪ್ತಸೂತ್ರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಮನುಷ್ಯ ಜಾತಿ ಒಂದೇ, ವರ್ಣಾಶ್ರಮವನ್ನು ತೊಲಗಿಸುವುದು, ಜಾತೀಯತೆಯ ವಿನಾಶ, ವೈಜ್ಞಾನಿಕ ತತ್ವಗಳಿಗೆ ಮಾನ್ಯತೆ, ಮನುಜ ಮತ ವಿಶ್ವಪಥವಾಗುವುದು, ತನ್ನದೇ ಮತದ ಸ್ವಾತಂತ್ರ್ಯ ಮತ್ತು ಯಾವ ಒಂದು ಗ್ರಂಥವೂ ಏಕೈಕ ಪರಮ ಪೂಜ್ಯ ಧರ್ಮ ಗ್ರಂಥವಾಗಬಾರದು. ಸಾಧ್ಯವಾದುದುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು. ಈ ವಿಚಾರಗಳನ್ನು ಇಂದಿನ ಸಮಾಜ ಓದಿ ಅರ್ಥ ಮಾಡಿಕೊಂಡು ಅನುಸರಿಸಿ ವಿಶಾಲ ದೃಷ್ಟಿಕೋನ ಹೊಂದಲು ಕುವೆಂಪುರವರ ವಿಚಾರಗಳು ಅಗತ್ಯವಾಗಿವೆ. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ನೇಗಿಲ ಯೋಗಿ ಈ ಪದ್ಯದ ಸಾಲುಗಳು ಸಾರುವ ವಿಚಾರಗಳು ಕೃಷಿಕ ಮತ್ತು ಕೃಷಿಯ ಮೇಲ್ಮೈ, ಇಂದಿನ ಸಮಾಜ, ಅದರಲ್ಲೂ ಯುವ ಜನತೆಗೆ ಹೊಸ ದೃಷ್ಟಿಕೋನವನ್ನು ನೀಡಬಲ್ಲವು. ನಾಡು ನುಡಿಯ ಬಗೆಗಿನ ಹೆಮ್ಮೆ, ರಾಷ್ಟ್ರೀಯತೆಯ ಜೊತೆಗೆ ಹದವಾಗಿ ಬೆರೆತ ಪ್ರಾದೇಶಿಕತೆಯನ್ನು ನಮ್ಮ ನಾಡಗೀತೆಯ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಸಾಲುಗಳು ಸಾರಿ ಹೇಳುತ್ತವೆ. ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಲ್ಲಿ ಕುವೆಂಪುರವರ ಒಳನೋಟ ಇಂದು ಅನುಸರಿಸುವ ಅನಿವಾರ್ಯತೆಯನ್ನು ಯಾರೂ ಅಲ್ಲಗಳೆಯಲಾರರು. ಜನತೆಯಲ್ಲಿ ವೈಚಾರಿಕ ಜಾಗೃತಿಯನ್ನು ಪ್ರಚೋದಿಸದಿದ್ದರೆ, ವೈಜ್ಞಾನಿಕ ಮನೋಧರ್ಮವನ್ನು ಮೂಡಿಸದಿದ್ದರೆ ಪ್ರಾಣಿಗಳಂತೆ ಬದುಕು ನಡೆಸುತ್ತಾರೆ. ಅಂಥವರಿರುವ ತನಕ ದೇಶಕ್ಕೆ ಸುಖವಿಲ್ಲ. ವಿಚಾರ ವೇದಿಕೆಗಳ ಮೂಲಕ ಅವರನ್ನು ವಿಚಾರ ಪಥದಲ್ಲಿ ಕೊಂಡೊಯ್ಯಬೇಕೆಂದು ವಿದ್ಯಾವಂತ ಯುವಕರನ್ನು ಕುವೆಂಪು ಒತ್ತಾಯಿಸುತ್ತಾರೆ. ಇಂಥ ವಿಚಾರಗಳನ್ನು ಯಾವ ಕಾಲಕ್ಕೂ ಅಲ್ಲಗಳೆಯಲಾಗದು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿವುದೇನು ಎಂಬ ಪ್ರಶ್ನೆಗಳನ್ನು ನಮ್ಮ ಮುಂದಿಟ್ಟು ಚಿಂತನೆಗೆ ಹಚ್ಚುತ್ತಾರೆ. ಎಲ್ಲ ಮತದ ಹೊಟ್ಟ ತೂರಿ, ಎಲ್ಲ ತತ್ವದೆಲ್ಲೇ ಮೀರಿ ಅನಿಕೇತನವಾಗು ಎಂದು ಕರೆ ಕೊಡುತ್ತಾರೆ. ದೇವರು ರುಜು ಮಾಡಿದನು ಎಂಬ ಪದ್ಯದಲ್ಲಿ ಪ್ರಕೃತಿ ಬಗೆಗಿನ ಕುತೂಹಲಗಳಿಗೆ ಕಾವ್ಯದ ಮೂಲಕ ಕಲ್ಪನೆಯ ಬಣ್ಣ ತುಂಬುತ್ತಾರೆ. ಮಾನವ ಪ್ರಕೃತಿಯ ಕೂಸು ಎಂಬುದನ್ನು ತಮ್ಮ ಕಾವ್ಯಗಳಲ್ಲಿ ಮತ್ತೆ ಮತ್ತೆ ನೆನಪಿಸುತ್ತಾರೆ. ಸಹಜ ಸತ್ಯಗಳನ್ನು ನಮ್ಮೆದುರು ತೆರೆದು ಸತ್ಯದ ದಾರಿಗೆ ಪ್ರೇರೇಪಿಸುತ್ತಾರೆ. ರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮದುಮಗಳು ಮುಂತಾದ ಕೃತಿಗಳಲ್ಲಿ ಯಾರೂ ಮುಖ್ಯರೂ ಅಲ್ಲ, ಯಾರೂ ಅಮುಖ್ಯರೂ ಅಲ್ಲ ಎಂಬ ವಿಚಾರ ಸಮ್ಮಿಳಿತಗೊಂಡಿದೆ. ಅವರ ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ, ಕತೆ ಕವನಗಳಲ್ಲಿ ಜೀವಪರ ಕಾಳಜಿ, ಜೀವನ ಮೌಲ್ಯಗಳು ಹಾಸುಹೊಕ್ಕಾಗಿವೆ. ಕುವೆಂಪು ಮತವನ್ನು ಸಂಕುಚಿತವೆಂದು ಪರಿಭಾವಿಸಿ ಅಧ್ಯಾತ್ಮವನ್ನು ವಿಶಾಲ ಅರ್ಥದಲ್ಲಿ ಸಕಲ ಜೀವರಾಶಿಗಳ ಒಳಿತಿನಲ್ಲಿ ಸಪ್ರೇಮ ಭಾವದಲ್ಲಿ ಕಂಡವರು ಎನ್ನಬಹುದು. ಜಗತ್ತಿನ ಕಲ್ಯಾಣವು ಪ್ರೀತಿ, ದಯಾ, ಕ್ಷಮ, ಅನುಕಂಪ ಎಂಬ ಶ್ರೇಷ್ಠ ಗುಣಗಳಲ್ಲಿ ಅಡಗಿದೆ. ಹಾಗಾಗಿ ಮತದಿಂದ ಪಾರಾಗಿ ಅಧ್ಯಾತ್ಮಕ್ಕೆ ಶರಣಾಗಬೇಕೆಂಬ ಸರ್ವಕಾಲಿಕ ಕರೆಯನ್ನು ಕೊಟ್ಟವರು. ಮನುಜ ಮತ ವಿಶ್ವಪಥ ಎಂಬುದನ್ನು ತಮ್ಮ ಬರವಣಿಗೆಯ ಉದ್ದಕ್ಕೂ ನಿರೂಪಿಸಿ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಿದ್ದಾರೆ. 21ನೇ ಶತಮಾನದಲ್ಲೂ ಸಾಮಾಜಿಕ ಏರುಪೇರಿಗೆ ಕಾರಣವಾಗಿರುವುದು ಜಾತಿ ಪದ್ಧತಿ, ಇಂಗ್ಲಿಷ್ ಭಾಷೆ ಮತ್ತು ಆಸ್ತಿ ವ್ಯವಸ್ಥೆ. ಇವನ್ನು ಕುವೆಂಪುರವರು ಬಹಳ ಹಿಂದೆಯೇ ಮನಗಂಡು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಯುಗ ಚಕ್ರ ಪರಿವರ್ತನೆಗೆ ಸರ್ವರೂ ಹೆಗಲು ಕೊಟ್ಟು ಒಮ್ಮನಸ್ಸು ಮಾಡಿ ಎಂದಿದ್ದು ಕೇವಲ ಪದ್ಯದ ಸಾಲಗಳಲ್ಲ, ಈ ಕ್ಷಣಕ್ಕೂ ಅನ್ವಯಿಸುವ ಮಾತುಗಳು. 1974 ಬೆಂಗಳೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಅವರಾಡಿದ ಮಾತುಗಳು ಬೌದ್ಧಿಕ ಚಿಂತನೆಯ ಅಡಿಪಾಯದ ಪ್ರಾಮುಖ್ಯತೆಯನ್ನು ಹೇಳುತ್ತದೆ.

0: ವಿದ್ಯಾರ್ಥಿ ಜೀವನದಿಂದ ಉತ್ತೀರ್ಣರಾಗಿ ಬದುಕಿನ ಮಜಲಿಗೆ ಕಾಲಿಡುತ್ತಿದ್ದ ಯುವಕರನ್ನು ಉದ್ದೇಶಿಸಿ ವಿಚಾರ ಕ್ರಾಂತಿಗೆ ಆಹ್ವಾನ ಕೊಟ್ಟಿದ್ದು ಆ ಕಾಲಕ್ಕೂ ಹೊಂದಿಕೆಯಾಗಿತ್ತು. ಬೆರಳಿಗೆ ಕೊರಳ್ ನಾಟಕದಲ್ಲಿ ಬೆರಳನ್ನು ಕಳೆದುಕೊಂಡ ಮಗನಿಗೆ ಬೆಳಗಿನ ಉಣಿಸನ್ನು ನೀಡಲೆಂದು ಬಂದ ಅಬ್ಬೆ ಆಡುವ ಮಾತುಗಳು ಇಂದಿನ ಬಂಡವಾಳಶಾಹಿ ಸ್ವಾರ್ಥ ಮನಸ್ಥಿತಿಯನ್ನು ಅಣಕವಾಡುವಂತಿದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ತಿಮ್ಮಿಯನ್ನು ಅವಳಿಷ್ಟದ ಗುತ್ತಿಯೊಡನೆ ಕಳುಹಿಸಿಕೊಡುವ ಸೇಸಿ, ಹಾಗೆಯೇ ಸಾಲ ಮಾಡಿ ಮಗಳ ಮದುವೆಗೆ ಆಭರಣಗಳನ್ನು ಖರೀದಿಸಿದ ದೊಡ್ಡ ಬೀರ ಪಡುವ ತಲ್ಲಣಗಳು ಇಂದಿಗೂ ಇವೆ. ಶೂದ್ರ ತಪಸ್ವಿ ನಾಟಕದಲ್ಲಿ ವೃಕ್ಷ ಮತ್ತು ಭೈರವ ಎಂಬೆರಡು ಹೊಸ ಪಾತ್ರಗಳನ್ನು ಸೃಷ್ಟಿಸಿ ಆ ಮೂಲಕ ಅನ್ಯಾಯವನ್ನು ಖಂಡಿಸುವ ಯತ್ನ ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಶೂದ್ರ ತಪಸ್ವಿ ನಾಟಕದಲ್ಲಿಯೇ ಸಿಗುತ್ತದೆ. ವಾಲ್ಮೀಕಿ ರಾಮಾಯಣ ಬಹುಭೂತಿಯ ಉತ್ತರಾಮಚರಿತದಲ್ಲಿ ಶಂಭುಕ ಮಹರ್ಷಿಯ ವಧೆಯಾಗುತ್ತದೆ. ಇಲ್ಲಿ ಶೂದ್ರ ತಪಸ್ವಿ ನಾಟಕದಲ್ಲಿ ಹಾಗಾಗುವುದಿಲ್ಲ. ಸತ್ತ ಬಾಲಕ ಕೂಡ ಮರಳಿ ಬದುಕುತ್ತಾನೆ. ನಾಟಕ ಸುಖಾಂತ್ಯವಾಗುತ್ತದೆ. ಈ ರೀತಿ ನ್ಯಾಯದ ಪರವಾಗಿ ನಿಲ್ಲುವ ಮನಸ್ಸುಗಳು ಪ್ರಸ್ತುತ ಸಮಾಜಕ್ಕೆ ಅಗತ್ಯವಿದೆ. ಶಿಲೆಯೆಲ್ಲ ಕಲೆಯ ಬೆಲೆ ಎಂದಿರುವಲ್ಲಿ ಆ ಶಿಲ್ಪವನ್ನು ಮಾಡಿದ ಒಬ್ಬೊಬ್ಬ ಶಿಲ್ಪಿಗೂ ಧನ್ಯವಾದಗಳನ್ನು ಹೇಳುತ್ತಾರೆ. ಎಂದರೆ ಸೌಂದರ್ಯದ ಮೂಲವನ್ನು ಹುಡುಕಿ ಅದಕ್ಕೆ ಕಾರಣರಾದವರಿಗೆ ತುಂಬು ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳುವ ಕೃತಾರ್ಥ ಭಾವ ಮೆರೆದು ಸಮಾಜದ ಎಲ್ಲ ಸ್ತರದವರೆಗೂ ಅರ್ಹತೆ ಇದ್ದಲ್ಲಿ ಗೌರವ ಸಲ್ಲಲೇಬೇಕು ಎಂಬ ವಿಚಾರವನ್ನು ಅರಿಹಿದ್ದಾರೆ. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ರಾಜಕಾರಣಿಯೊಬ್ಬರಿಗೆ ಸಡ್ಡು ಹೊಡೆದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ ಎಂಬ ಭಾಷಾಭಿಮಾನವನ್ನು ತೋರಿಸಿದ್ದರು. ಅಂದು ಅವರು ಹೇಳಿದ ಮಾತುಗಳನ್ನು ಉದ್ಘೋಷವನ್ನಾಗಿಸಿಕೊಂಡು ಇಂದಿಗೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆಗೆ ಪ್ರಸ್ತುತ ವಿದ್ಯಮಾನಗಳು ಸಾಕ್ಷಿಯಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಅವರ ಸ್ವರ್ಗವೇ ಭೂಮಿಯೊಳಗಿರದಿರೆ ನೀನು ಎನ್ನುವ ಇನ್ನೊಂದು ಕವನದಲ್ಲಿ ಅವರು ಹೇಳುತ್ತಾರೆ, ದೇವತೆಗಳು ನಾವಾಗಲಾರದಿರೆ ದೇವತೆಗಳು ಇನ್ನೆಲ್ಲೂ ಇಲ್ಲ, ಅಪ್ಸರಿಯರು ನಾವಾಗಲಾರದಿರೆ ಅಪ್ಸರಿಯರು ಬೇರೆಲ್ಲೂ ಇಲ್ಲ. ಇವತ್ತಿನ ಕೆಟ್ಟ ಸಮಾಜದಲ್ಲಿ ನಾವುಗಳೇ ಅಂದರೆ ಶ್ರೀ ಸಾಮಾನ್ಯರೇ ಸಮಾಜವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ದೇವತೆಗಳು ಮತ್ತು ಅಪ್ಸರೆಯರಾಗುವ ಅನಿವಾರ್ಯತೆ ಇದೆ ಎಂದು ಒತ್ತಿ ಹೇಳುತ್ತಾರೆ. ಅವರ ಮೇರುಕೃತಿ ಶ್ರೀ ರಾಮಾಯಣ ದರ್ಶನಂ ಕೊನೆಯಲ್ಲಿ ಬರೀ ಸೀತೆಯನ್ನಷ್ಟೇ ಅಗ್ನಿ ಪ್ರವೇಶ ಮಾಡಿಸದೆ ರಾಮನನ್ನು ಸಹ ಅಗ್ನಿ ಪ್ರವೇಶ ಮಾಡಿಸುವುದರ ಮೂಲಕ ಸ್ತ್ರೀ ಪುರುಷರಿಬ್ಬರು ಸರಿಸಮಾನರು ಎಂಬ ಅಂಶವನ್ನು ಮನದಟ್ಟು ಮಾಡುತ್ತಾರೆ. ಸಾಮಾಜಿಕ ವೈರುಧ್ಯಗಳಿಗೆ ವೈಚಾರಿಕತೆಯ ಮದ್ದು ಎಂದವರು ಕುವೆಂಪು. ವಾಸ್ತವ ಸಂಗತಿಗಳನ್ನು ಹೊಸ ಪಾತ್ರ ಸೃಷ್ಟಿಯ ಮೂಲಕ ಅರುಹಿ ಅದೇ ನೆಲೆಯಲ್ಲಿ ಪರಿಹಾರವನ್ನೂ ಸೂಚಿಸಿದವರು. ಸಮಾನತೆಯನ್ನು ತರುವ, ದಬ್ಬಾಳಿಕೆ ಶೋಷಣೆಯನ್ನು ನಿಗ್ರಹಿಸುವ, ಮೌಢ್ಯತೆಯನ್ನು ತೊಡೆದು ವೈಜ್ಞಾನಿಕವಾಗಿ ಆರೋಗ್ಯಪೂರ್ಣವಾಗಿ ಯೋಚಿಸುವ ವಿಚಾರ ಲಹರಿಗಳನ್ನು ನಿರಂತರ ಬಿತ್ತರಿಸಿ ನಮ್ಮ ನಡುವೆ ಬದುಕಿದ್ದ ಕುವೆಂಪು ವಿಚಾರಧಾರೆ ಇಂದಿಗೂ ಅತ್ಯಂತ ಪ್ರಸ್ತುತ. ಹಾಗೆಂದೇ ಕುವೆಂಪು ನಮ್ಮೆಲ್ಲರ ಹೆಮ್ಮೆಯ ಜಗದ ಕವಿ, ಯುಗದ ಕವಿ.
1: ಇದುವರೆಗೂ ಕುವೆಂಪು ಅವರ ವಿಚಾರಧಾರೆಗಳ ಪ್ರಸ್ತುತತೆ ಕುರಿತು ಬರಹಗಾರ ಹಾಗೂ ಉಪನ್ಯಾಸಕರಾದ ಉದಯ್ ಶ್ರೀ ಇಟಗಿಯವರು ಮಾತನಾಡಿದರು.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:20. ಇನ್ನು ಮುಂದೆ ಕೇಳಿ. ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪಾರ್ಟಿಸಿಪೇಟ್ ಮಾಡುವ ಅದರದ ಸ್ವಾಗತ. ಕೇಳಿದರೆ ಜನರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640773, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನನ್ನ ಜೊತೆ ನೇರವಾಗಿ ಮಾತಾಡಬಹುದು. ಹಾಗಾದರೆ ಕಾರ್ಯಕ್ರಮದ ನಿಯಮ ನಿಮಗೆ ಗೊತ್ತೇ ಇದೆ, ಯಾರೂ ಸಹ ತಮ್ಮ ಕುಟುಂಬದ ಹೆಸರನ್ನು ಹೇಳುವಂತಿಲ್ಲ. ಇದು ನಿಮಗಾಗಿ ಇರುವಂತಹ ಕಾರ್ಯಕ್ರಮ. ಬೇಕಾದರೆ ಚಿತ್ರದ ಹೆಸರು, ಅದರ ಶೀರ್ಷಿಕೆ ಬಗ್ಗೆ, ಅದರ ಚಿತ್ರದ ವೀಕ್ಷಣೆಯ ಬಗ್ಗೆ ನನ್ನ ಜೊತೆ ಮಾಹಿತಿ ಹಂಚ್ಕೋಬೋದು. ಹಾಗಾದರೆ ಇವತ್ತಿನ ದಿನ ದುರ್ಗದ ಹುಲಿ ಗಂಡುಗಲಿ, ಚಿತ್ರದುರ್ಗದ ಕೊನೆಯ ಅರಸ ವೀರ ಮದಕರಿ ನಾಯಕ ಅವರ ಪುಣ್ಯ ಸ್ಮರಣೆಯ ಎಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೀರ ಮದಕರಿ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ನಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಿ ಅಂತ ತಮ್ಮಲ್ಲಿ ಮನವಿ. ಹಾಗಾದರೆ ಬನ್ನಿ, ನಮ್ಮ ಮೊದಲನೇ ಕಾಲರ್ ಯಾರು ಮಾತಾಡ್ಸೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ಚಿತ್ರದುರ್ಗದಿಂದ
0: ಪಂಡರ. ನೋಡಿ, ಚಿತ್ರದುರ್ಗ ಅಂದ ತಕ್ಷಣ ಬಹಳ ಖುಷಿ ಆಯ್ತು ನಮಗೆ. ಇವತ್ತು ವೀರ ಮದಕರಿ ನಾಯಕರವರ ಪುಣ್ಯಸ್ಮರಣೆ, ಯಾಕಂದ್ರೆ ತಾವು ಇಲ್ಲಿ ಹುಟ್ಟಿ ಬೆಳೆದವರು. ಚಿತ್ರದುರ್ಗದ ಬಗ್ಗೆ ಸಂಪೂರ್ಣ ತಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ತಮ್ಮ ಸ್ವಲ್ಪ ಕೊಂಚ ಮಾಹಿತಿನ ಹಂಚ್ಕೊಳ್ಳಿ ನಮ್ ಜೊತೆ.
1: ಹೌದು ಸರ್, ನಮ್ಮ ಚಿತ್ರದುರ್ಗ ಕೋಟೆಯ ಸಲಹೆಗಾರರು ಅವರೇ ಸರ್. ನಮ್ಮ ಮದಕರಿ ನಾಯಕರಿಂದಾನೇ ನಮ್ಮ ಕೋಟೆ ಉಳಿದಿರೋದು. ಈ ದಿನ ನಾವು ವೀಕ್ಷಿಸ್ತಾ ಇದೀವಿ ಅಂದ್ರೆ ಅವರಿಂದಾನೇ ಅಂತ ಹೇಳ್ತೀನಿ ಸರ್. ಹೈದರಾಲಿಯಿಂದ ನಮಗೆ ಕೋಟೆಯನ್ನು ಪಡೆದುಕೊಂಡು ನಮಗೆ ಕೊಟ್ಟಿದ್ದಾರೆ ಸರ್.
0: ಅಂದ್ರೆ ಅವರು ಆಳ್ವಿಕೆ ಅಷ್ಟು ಬಹಳ ಚೆನ್ನಾಗಿತ್ತು ಅಂತ ಹೇಳ್ತೀರಾ?
1: ಹೌದು ಸರ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ?
1: ಸರ್, ನಾನು ಇವತ್ತು ವಿಶ್ವ ಕುಟುಂಬ ದಿನ ಇದೆ ಸರ್, ಹಾಗಾಗಿ ನಾನು ಒಂದಾ ಗುಣಬಾ ಫಿಲಂ ಅಲ್ಲಿ ಅಜ್ಜ ಆಲದ ಮರ ಅಂತ ಇದೆಯಲ್ಲ ಸರ್, ಈ ಹಾಡು ಬೇಕಾಗಿತ್ತು.
0: ಒಳ್ಳೆ ಹಾಡನ್ನೇ ಕೇಳಿದ್ರೆ, ಯಾಕಂದ್ರೆ ಕುಟುಂಬದ ದಿನದ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಹಾಡನ್ನ ಕೇಳ್ತಿದ್ರಿ.
1: ಹೌದು ಸರ್.
0: ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಸರ್.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಶೃಂಗೇರಿ ಚಿತ್ರದುರ್ಗದ ಕೋಟೆಗಾಗಿ ಹೋರಾಡಿ ವೀರ ಮರಣವನ್ನಪ್ಪಿದ ಮಹಾವೀರ ಮದಕರಿ ನಾಯಕರು ಇವರ ಕಾಲ ಮತ್ತು ರಾಜವಂಶ ಮದಕರಿ ನಾಯಕರು ಚಿತ್ರದುರ್ಗದ ಪಾಳೆಗಾರ ವಂಶದ ಕೊನೆಯ ಮತ್ತು ಅತ್ಯಂತ ಪ್ರಸಿದ್ಧ ಆಡಳಿತಗಾರರು ಅವರು ಆಳಿದ್ದು 18ನೇ ಶತಮಾನದ ಮಧ್ಯಭಾಗದಲ್ಲಿ ಸರಿಸುಮಾರು 1754 ರಿಂದ 1779 ರವರೆಗೆ ಮೊನ್ನೆ ನಮ್ಮ ಕಾಲರ್ನ ಮಾತಾಡಿಸ್ತಾ ಅವರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಅವರ ಮೆಚ್ಚಿನ ಹಾಡು ಯಾವುದು ಅಂತ ಮಾತಾಡ್ಸೋಣ. ಹಲೋ
2: ಹಲೋ ನಮಸ್ತೆ ಸರ್.
1: ನಮಸ್ಕಾರ.
2: ಹೊನ್ನೂರಲ್ಲಿ ಅವರಿಗೆ
1: ಹೇಗಿದ್ದೀರಾ ಹೊನ್ನೂರಲ್ಲಿ ಅವರೇ?
2: ಚೆನ್ನಾಗಿದ್ದೀನಿ ಸರ್, ಮಳೆ ಚೆನ್ನಾಗಿ ಬಂತು, ಬಹಳ ಖುಷಿ ಆಗ್ತೈತೆ.
1: ಹಾಗೆ ನಿಮಗೆ ಸಿಹಿ ಸುದ್ದಿ, ಯಾಕಂದ್ರೆ ಇನ್ ಮೇಲೆ ಪ್ರತಿ ದಿನ ಜನರಂಜನೆ ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ನಮ್ಮ ಕೇಳುಗರ ಅಭಿಪ್ರಾಯ ಇತ್ತು, ಅದು ತಮ್ಮ ಕೇಳುಗರ ಅಭಿಪ್ರಾಯ ಇತ್ತು. ಹೇಗೆ ಅನಿಸ್ತಾ ಇದೆ ತಮಗೆ ಡೈಲಿ 1 ಅವರ್ ಸಿಗ್ತಾ ಇದೆ 1 ಗಂಟೆ?
2: ಸರ್ ಈಗ ಏನಾಗಿದೆ ಅಂದ್ರೆ, ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ ಈಗ 3/4 ಗಂಟೆ ಕೊಡೋದ್ರಿಂದ ಈಗ ಬಹಳ ಜನಕ್ಕೆ ಲೈನ್ ಫ್ರೀ ಆಗ್ತದೆ ಸರ್.
1: ಯಾಕಂದ್ರೆ ಎಲ್ಲರ ಬೇಡಿಕೆ ಅದೇ ಅಲ್ವಾ? ಹಾಗಾಗಿ ನಿಮ್ಮೆಲ್ಲರ, ನಮ್ಮ ಕೇಳುಗರ ಅಭಿಪ್ರಾಯ, ಅವರ ಆಸೆ ಆಕಾಂಕ್ಷೆಗಳಿಗೆ ನಮ್ಮ ಆಕಾಶವಾಣಿ ಸ್ಪಂದಿಸಿದೆ.
2: ಬಹಳ ದಿನದ ಬೇಡಿಕೆ.
1: ಹೇಗೆ, ಬಹಳ ಸಂತೋಷ ಆಗ್ತಿದ್ಯಾ? ಈ ಸಂತೋಷದಲ್ಲಿ ತಾವು ಇವತ್ತು ರಾಜವೀರ ಮದಕರಿ ನಾಯಕರ ಪುಣ್ಯ ಸ್ಮರಣೆ, ಏನ್ ಹೇಳ್ತೀರಾ ಅವರ ಬಗ್ಗೆ, ಮದಕರಿ ನಾಯಕರ ಬಗ್ಗೆ ತಾವು?
2: ನೋಡಿ ಸರ್, ಪಾಳೆಗಾರ ಅಂದ್ರೆ ಅತಿ ಪ್ರಸಿದ್ಧನಾದ ನಾಯಕ ಅಂದ್ರೆ ಮದಕರಿ ನಾಯಕ.
1: ಹೌದು ಹೌದು
2: ಹೌದು. ಹಾಗಾಗಿ ಅವರ ಪುಣ್ಯ ಸ್ಮರಣೆ ದಿನ ಆಗಿದ್ದರು. ಹಾಗಾಗಿ ನಾವು ಅವ್ರನ್ನ ಸ್ಮರಿಸಲೇ ಬೇಕು ಸರ್, ನಾಡಿಗೋಸ್ಕರ ಅವರು ಬೆಳೆದಂತವ್ರು.
1: ಹೌದು.
2: ಹಾಗಾಗಿ
1: ಒಟ್ಟಿನಲ್ಲಿ ಅವರ ಆಳ್ವಿಕೆ ನಮ್ಮ ಚಿತ್ರದುರ್ಗದ ಫುಲ್ ಸುತ್ತಮುತ್ತಲ ಪ್ರದೇಶವನ್ನು ಬಹಳ ಚೆನ್ನಾಗಿ ಆಳ್ವಿಕೆ ಮಾಡಿದ್ರು ಅಂತ ತಾವು ಹೇಳ್ತೀರಾ? ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಕೇಳಕ್ ಇಷ್ಟಪಡ್ತೀರಾ ತಾವು?
2: ಸಹೋದರರ ಸವಾಲ್ ಚಿತ್ರದಿಂದ ನಲ್ಲನೆ ಸರಿ ಮಾತೊಂದು ಅಂತ ಇದೆಯಲ್ಲ ಸರ್, ಆ ಹಾಡು ಪ್ರಸಾರ ಮಾಡಿ ಸರ್.
1: ಓಕೆ, ಸಹೋದರರ ಸವಾಲಿಗೋಸ್ಕರ ಹಾಡ. ಆಯ್ತು, ನಿಮ್ಮ ಹಾಡು ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಸರ್, ಧನ್ಯವಾದ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಮದಕರ ನಾಯಕರ ಬಗ್ಗೆ ಹೇಳಬೇಕಂದ್ರೆ ಆ ಕಾಲದಲ್ಲಿ ಮೈಸೂರನ್ನು ಹೈದರಾಲಿ ಆಳ್ತಿರ್ತಾರೆ. ಹೈದರಾಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳಲು ಅನೇಕ ಬಾರಿ ಯತ್ನಿಸ್ತಾರೆ. ಆದರೆ ಮದಕರಿ ನಾಯಕರ ಶೌರ್ಯ, ಕಾರ್ಯತಂತ್ರ ಮತ್ತು ಪ್ರಜಾಭಿಮಾನದ ಮುಂದೆ ಅವರು ಹಲವು ಬಾರಿ ಸೋಲು ಸಹ ಕಾಣ್ತಾರೆ. ಬನ್ನಿ ನಮ್ಮ ಕೇಳುಗರು ಇದರ ಬಗ್ಗೆ ಅವರ ಅಭಿಪ್ರಾಯನ ತಿಳಿಸ್ತಾ ಅವರ ಮೆಚ್ಚಿನ ಹಾಡನ್ನು ಯಾವ ಹಾಡನ್ನು ಕೇಳ್ತಾರೆ ಅಂತ ಅವರು ಮಾತಾಡಿಸೋಣ. ಹಲೋ
2: ಹಲೋ
1: ನಮಸ್ಕಾರ.
2: ಹಲೋ
1: ನಮಸ್ಕಾರ, ಹೇಳಿ ತಮ್ಮ ಹೆಸರು ಹೇಳಿ.
2: ಹೆಚ್ಚು ಸತೀಶ್ ಕುಮಾರ್ ಅಂತ, ಚಿತ್ರದುರ್ಗದಿಂದ.
1: ಚಿತ್ರದುರ್ಗದವರು ಅಂದ ತಕ್ಷಣ ನಮಗೆ ಬಹಳ ಹೆಮ್ಮೆ, ಯಾಕಂದ್ರೆ ಇವತ್ತು ಮದಕರಿ ನಾಯಕರವರ ಪುಣ್ಯ ಸ್ಮರಣೆ. ಏನ್ ಹೇಳ್ತೀರಾ ಮದಕರಿ ನಾಯಕರ ಬಗ್ಗೆ, ಯಾಕಂದ್ರೆ ತಾವು ಇಲ್ಲೇ ಹುಟ್ಟು ಬೆಳೆದಿರೋರು.
2: ಮದಕರಿ ನಾಯಕರ ವಂಶದಲ್ಲಿ ಬಿ ಎಲ್ ವೇಣು ಕಾದಂಬರಿಯನ್ನು ಓದಿದ್ರೆ ಒಂಥರ ಮದಕರಿ ನಾಯಕನ ಆಳ್ವಿಕೆ ಕಾಲದ್ದು ಒಂಥರ ಮೈ ನೆವರೇ.
1: ಹೌದು ಹೌದು,
2: ಮಲ್ಲಿಕರ ನಾಯಕರು ಇವಾಗ ದೊಡ್ಡೇರಿ ಗ್ರಾಮದಲ್ಲಿ, ತಳಿಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಮತ್ತೆ ಕಾಟಪ್ಪನಹಟ್ಟಿಯಲ್ಲಿ ಅವರು ಮದ್ದುಗುಂಡು ತಯಾರಿಕಾ ಕೇಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆಮೇಲೆ ಇಲ್ಲಿ ಮದಕರಿಪುರ ಅಂತ ಅಲ್ಲಿ ವಿಶ್ರಾಂತಿ ಚಳಿಗಾಲದಲ್ಲಿ ಅವ್ರ ವಿಶ್ರಾಂತಿ ಧಾಮಕ್ಕೋಸ್ಕರ ಮದಕರಿಪುರನ
1: ನೋಡ್ರಿ. ಮದಕರಿಪುರ ಅಂತ ಹೆಸರು ಬಂದಿದ್ದು ಅವ್ರು ವಿಶ್ರಾಂತಿ ಪಡಿತಿದ್ದ ಸ್ಥಳಕ್ಕಾಗಿನೇ ಮದಕರಿಪುರ ಅಂತ ಹೆಸರು. ನೋಡಿ
2: ಮದಕರಿಪುರ ಅಂತ ಹೆಸರು ಬಂತ
1: ನೋಡಿ, ನಮಗೆ ಗೊತ್ತೇ ಇಲ್ಲ ವಿಷಯ.
2: ದೊಡ್ಡೇರಿ ಗ್ರಾಮದಲ್ಲಿ ಅಲ್ಲೊಂದು ದೇವಸ್ಥಾನ ಸ್ಥಾಪನೆ ಮಾಡಿ ಅವರಲ್ಲಿ ಯಾವಾಗ್ಲೂ ಪೂಜೆ ಸ್ಥಳಕ್ಕೆ ಹೋಗ್ತಾ ಇದ್ರು ಶಿವರಾತ್ರಿಗೆ. ದೊಡ್ಡೇರಿ ಗ್ರಾಮದಲ್ಲಿ ಈಗಲೂ ಸಹ ಈಶ್ವರನ ದೇವಸ್ಥಾನ ಇದೆ ಸರ್. ಆಮೇಲೆ ಅಲ್ಲಿ ಕಾಟಪ್ಪನಟ್ಟಿ ಒಂದು ಬರುತ್ತೆ, ಕಾಟಪ್ಪನಟ್ಟಿಯಲ್ಲಿ ಮದ್ದುಗುಂಡು ತಯಾರಿಕಾ ಕೇಂದ್ರ ಮಾಡ್ಕೊಂಡಿದ್ರು ಅವರು.
1: ನೋಡಿ, ಯಾಕಂದ್ರೆ

0: ಮದಕರ ನಾಯಕನ ಕಾಲದಲ್ಲೇ ಪಿರಂಗಿ ಅನ್ನೋದು ಹೆಸರು ಬಂದಿತ್ತು ಸರ್. ಅದು
1: ಆ ಕಾಲದಲ್ಲಿ
0: ಪಿರಂಗಿ ಗುಂಡು ಅಂತ ಮಾಡ್ತಾರಲ್ಲ, ಆ ಕಾಲದಲ್ಲಿ ಮದಕರ ನಾಯಕನ ಕಾಲದಲ್ಲಿ ಪಿರಂಗಿ ಗುಂಡು ಬಂತು. ಹೌದಿಲ್ಲ,
1: ಬಹಳ
0: ಟಿಪ್ಪು ಸುಲ್ತಾನ್ ಕಾಲ, ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡಕ್ಕೆ, ಅದಕ್ಕೆಲ್ಲ ಹೈದರಾಬಾದ್ ಮೇಲೆ ಎಲ್ಲ ದಾಳಿ ಮಾಡಕ್ಕೆ ಪಿರಂಗಿ ಗುಂಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು.
1: ಬಹಳ ಒಳ್ಳೆ ಮಾಹಿತಿ ಕೊಟ್ಟು.
0: ಮದಕರ ನಾಯಕ ನಾವ್ ಎಲ್ಲೇ ಫಂಕ್ಷನ್ ಹೋದ್ರು ಸಮೇತ ಮದಕರ ನಾಯಕ
1: ಚಿತ್ರದುರ್ಗ ಅಂತ ತಕ್ಷಣನೇ ಹೇಳೋದು ಮದಕರಿ ನಾಯಕರ ಆಳಿದಂತಹ ಊರು ಅಂತ ಹೇಳ್ತಾರೆ.
0: ಚಿತ್ರದುರ್ಗ ಅಂದ್ರೆ ಮದಕರಿ ನಾಯಕ ಅಂತ ಹೆಸರು ಹೇಳ್ತಾರಲ್ಲ, ಅದೇ ನನಗೆ ಖುಷಿ.
1: ಬಹಳ ಸಂತೋಷ ಆಯ್ತು, ಬಹಳ ಚೆನ್ನಾಗಿ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ
0: ಸರ್? ವಸಂತ ಗೀತದಲ್ಲಿ ಕಣ್ಣಲ್ಲಿ ಏನು ಮಿಂಚಂದು ಕಂಡಿತ್ತಲ್ಲ ಬರ್ತಲ್ಲ ಹಾಡು.
1: ಬಹಳ ಒಳ್ಳೆ ಹಾಡು, ಯಾಕೆ ಇಷ್ಟ ಆಯ್ತು ಹಾಡು?
0: ರಾಜ್ಕುಮಾರ್ ಅಂದ್ರೆ ಮೊದಲಿಂದ ನನಗೆ ಇಷ್ಟ ಅಲ್ಲ
1: ಸರ್, ಹಾಗಾಗಿ
0: ರಾಜ್ಕುಮಾರ್ ಹಾಡುಗಳು ನನಗೆ.
1: ನಿಮ್ಮ ಹಾಡು ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮ್ಮ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

0: ಕೆಳಗಡೆ ಮದಕರಿ ನಾಯಕರ ಯುದ್ಧ ನೀತಿ ವಿಶಿಷ್ಟವಾಗಿತ್ತು. ಅವರು ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತರು. ದೊಡ್ಡ ಸೈನ್ಯವಿಲ್ಲದಿದ್ದರೂ ಕೋಟೆಯ ಭೌಗೋಳಿಕ ಲಾಭ ಬಳಸಿಕೊಂಡು ರಾತ್ರಿ ದಾಳಿ, ಏಕಾಏಕಿ ದಾಳಿ ಮಾಡಿ ಶತ್ರುವನ್ನು ಕಂಗೆಡಿಸ್ತಿದ್ರು. ಹಾಗೆ 1779 ನಡೆದ ಕೊನೆಯ ಯುದ್ಧದಲ್ಲಿ ಮದಕರಿ ನಾಯಕರನ್ನು ಹೈದರ್ ಅಲಿ ಕುತಂತ್ರದಿಂದ ಸೆರೆ ಹಿಡಿತಾರೆ. ಕೆಲವು ಮೂಲಗಳ ಪ್ರಕಾರ ಹೈದರ್ ಅಲಿಯ ಸೈನ್ಯದ ಒಬ್ಬ ಸೇನಾನಿ ನಂಬಿಕೆ ದ್ರೋಹ ಮಾಡಿ ಕೋಟೆಯ ರಹಸ್ಯ ದಾರಿ ತೋರಿಸಿದನೆಂದು ಹೇಳಲಾಗುತ್ತೆ. ಬನ್ನಿ ನಮ್ಮ ಕೇಳುಗರು ಇವರ ಅಭಿಪ್ರಾಯಗಳನ್ನು ಏನು ಹೇಳ್ತಾರೆ ಕೇಳ್ತಾ ಇವರ ಮೆಚ್ಚಿನ ಹಾಡನ್ನು ಕೇಳೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
1: ಸರ್, ಹಗರಿ ಬೊಮ್ಮಳೆ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ, ಬಹಳ ಸಂತೋಷ. ನೀವು ಪ್ರತಿ ಮೆಸೇಜ್ ಅಲ್ಲಿ ವಾಟ್ಸ್ಆಪ್ ಸಂದೇಶದಲ್ಲಿ ನಿಮ್ಮ ಧ್ವನಿ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಮದಕರಿ ನಾಯಕರ್ ಅವರ ಪುಣ್ಯ ಸ್ಮರಣೆ ಇವತ್ತು, ಏನ್ ಹೇಳ್ತೀರಾ ಅದ್ರ ಬಗ್ಗೆ ತಾವು?
1: ಏನಿಲ್ಲ ಸರ್, ಅವರು ಸಾಹಸ ಎಲ್ಲರೂ ಒಪ್ಪಬೇಕು ಸರ್, ಧೈರ್ಯ ಸಾಹಸ ಸರ್, ಧೈರ್ಯ ಸರ್, ಒಳ್ಳೆ ಮಾಡದಕ್ಷತೆಗೆ ಅವ್ರ ಹೆಸರು ಇದೆ ಸರ್, ಒಳ್ಳೆ ನಮ್ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದು ಕೊಟ್ರು ಸರ್, ನಮ್ಮ ಭಾಷೆ ನಮ್ಮ ರಾಜ್ಯದ ಬಗ್ಗೆ ಸರ್.
0: ಹೌದು,
1: ನಾವು ಓದಿಲ್ಲ ಸರ್ ಪಾಠ, ಆದ್ರೆ ಈ ರೇಡಿಯೋದಲ್ಲಿ ತಿಳ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ಅವ್ರ ಬಗ್ಗೆ ಸರ್.
0: ಬಹುಶಃ ಅದರ ಒಂದು ಚಿತ್ರನೇ ತಯಾರಾಯ್ತು, ನಾಗರಹಾವು ಅಂತೇಳಿ ನಮ್ಮ ಮದಕರಿ ನಾಯಕರ ಆಳಿದ ಕೋಟೆಯ ಸಂಪೂರ್ಣ ಚಿತ್ರಣ ಸ್ವಲ್ಪ ಅದರಲ್ಲಿ ತೋರಿಸಿದ್ದಾರೆ. ಹೌದು ಹೌದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ?
1: ಪ್ರೇಮವೇ ಬಾಳಿನ ಬೆಳಕು ಸರ್. ಅದರಲ್ಲಿ ಓ ಮಧುಮತಿ ಗುಣಮತಿ ಅಂತ ಇದೆ ನೋಡಿ ಸರ್.
0: ಒಳ್ಳೆ ಹಾಡು. ಯಾಕೆ ಈ ಹಾಡು ತಮಗೆ ಇಷ್ಟ ಆಯ್ತು
1: ಸರ್? ನೀವು ಬಹಳ ಕಡಿಮೆ ಪ್ರಸಾರ ಮಾಡ್ತಾರೆ ಈ ಹಾಡುಗಳು. ನಿಮ್ದ್ರಲ್ಲಿ ನಿಮ್ಮಿಲ್ಲದ ಕಡಿಮೆ ಪ್ರಸಾರ ಆಗಿದೆ ಸರ್ ಈ ಹಾಡು.
0: ಬಹುಶಃ ಕೇಳಿದ್ರೆ ನಾವು ಪ್ರಸಾರ ಮಾಡ್ತೇವೆ ನೋಡಿ. ನಮಗೆ ಪ್ರೇಮವೇ ಬಾಳಿನ ಬೆಳಕು ಅನ್ನೋದು ಹಾಡು ಇತ್ತು, ಪ್ರೇಮವೇ ಬಾಳಿನ ಬೆಳಕು ಅಂತ ಹಾಡು, ಬಟ್ ಚಿತ್ರನೇ ಇದೆ ಅನ್ನೋದು ನಿಮ್ಮಿಂದ ಗೊತ್ತಾಯ್ತು ನಮಗೆ. ಅದು ಹಾಗಾಗಿ ಇಷ್ಟ ಆಯ್ತು. ಆಯ್ತು, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ತಮ್ಮ.
1: ನಮಸ್ತೆ.

0: ಸೆರೆ ಸಿಕ್ಕ ನಂತರವೂ ಮದಕರಿ ನಾಯಕರು ಶರಣಾಗಲಿಲ್ಲ. ಅವರನ್ನು ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ದು 1779 ಫೆಬ್ರವರಿ 25 ಗಲ್ಲಿಗೇರಿಸಲಾಗುತ್ತೆ. ಮರಣದ ಮುನ್ನವೂ ಸಹ ಅವರು ನನ್ನ ಜನರನ್ನು ಕಾಪಾಡು ಎಂದು ಪ್ರಾರ್ಥಿಸಿದರೆಂದು ಐತಿಹ್ಯ ಹೇಳುತ್ತೆ. ಹಾಗೆ ಅವರ ಪರಂಪರೆ ಮತ್ತು ಸಂದೇಶ ಏನು ಹೇಳುತ್ತೆ ಅಂದರೆ, ಮದಕರಿ ನಾಯಕರು ಕೇವಲ ಯೋಧರಲ್ಲ, ಜನನಾಯಕರು. ಅವರು ಪ್ರಜೆಗಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಿದ್ರು. ಕೃಷಿ, ನೀರಾವರಿ, ದೇವಾಲಯ ನಿರ್ಮಾಣಕ್ಕೆ ಸಹ ಹೆಚ್ಚಿನ ಪ್ರೋತ್ಸಾಹ ನೀಡ್ತಿದ್ರು. ಬನ್ನಿ, ನಮ್ಮ ಕೇಳುಗರು ಇದ್ರ ಬಗ್ಗೆ ಏನು ಅಭಿಪ್ರಾಯ ತಿಳಿಸ್ತಾರೆ ಮಾತಾಡ್ಸೋಣ. ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ ಸರ್.
1: ರಾಜ್ಕುಮಾರ್ ಸರ್, ಮಾರಿಕಣ್ಣಿಂದ.
0: ರಾಜ್ಕುಮಾರ್ ಅವರು, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ, ಮೆಸೇಜ್ SMS ಕಾರ್ಯಕ್ರಮದಲ್ಲಿ, ವಾಟ್ಸಪ್ ಸಂದೇಶ ಕಾರ್ಯಕ್ರಮದಲ್ಲಿ, ತಮ್ಮ ಧ್ವನಿ ಕೇಳಿ ಬಹಳ ನನಗೆ ಸಂತೋಷ ಆಯ್ತು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತು ತಮಗೆ ಗೊತ್ತಾ ಇದೆ, ವೀರ ಮದಕರಿ ನಾಯಕರವರ ಪುಣ್ಯ ಸ್ಮರಣೆ ದಿನ.
1: ಸರ್, ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟಿರೋದೇ ಒಂದು ಹೆಮ್ಮೆ ಅನ್ಸುತ್ತೆ.
0: ಹೌದು ಹೌದು,
1: ಯಾಕಂದ್ರೆ ಗಂಡು ಮೆಟ್ಟಿದ ನಾಡು ಅಂತಲೇ ಹೆಸರಾಗಿದೆ. ಮದಕರಿ ನಾಯಕರ ಒಂದು ಹುಟ್ಟೋಪತಿ ಸಂದರ್ಭದಲ್ಲಿ ಏನ್ ಹೇಳ್ಬೇಕಂದ್ರೆ, ಅವರ ಮದಕರಿ ನಾಯಕರ ಒಂದು ಜೀವನ ವೃತ್ತಾಂತವನ್ನ ನಾವು ದುರ್ಗಾ ಸಮಾನ ಓದಿದ ಸಂಪೂರ್ಣ ತಿಳಿಯುತ್ತೇವೆ ಸರ್.
0: ಹೌದು ಹೌದು,
1: ತಾರಾಸ್ ಅವರು ಅದ್ಭುತವಾಗಿ ಅದನ್ನ ರಚನೆ ಮಾಡಿ ಸುಮಾರು ನಾನು 5 ಓದಿದ್ದೀನಿ ಅದನ್ನು
0: ನೋಡಿ.
1: ಅವರ ಬಾಲ್ಯ ಬಂದ್ಬಿಟ್ಟು ಜಾನ್ಕಲ್,
0: ಜಾನ್ಕಲ್ ತಾಳ್ಯ ಜಾನ್ಕಲ್.
1: ಹೌದು ಸರ್, ಇವತ್ತಿಗೂ ಕೂಡ ಜಾನ್ಕಲ್ ಅಲ್ಲಿ ಮದಕರಿ ನಾಯಕರು

0: ರಾತ್ರಿ ಬೆಳೆದಂತ ಕೆಲವು ಕುರುಗಳಿದಾವೆ ಅಲ್ಲಿ. ಆ ಜಾನಕಲ್ಲೇ ಅವರು ಬಾಲ್ಯ ಅಲ್ಲಿಂದ ಮತ್ತೆ ದುರ್ಗಕ್ಕೆ ಬಂದು ದುರ್ಗದಲ್ಲಿ ಪಟ್ಟಾಭಿಷೇಕ ಆಗಿ ಅಲ್ಲಿಂದ ಅಂತ್ಯ ಆಗುವಂತ ಕೆಲವೊಂದು ವಿಚಾರಗಳನ್ನ ತಾರಾಸ್ ಅವರು ಅದ್ಭುತವಾಗಿ ದುರ್ಗಾಸ್ತಮಾನ ಕಾದಂಬರಿಯಲ್ಲಿ
1: ಚಿತ್ರಿಸಿದ್ದಾರೆ.
0: ಯಾರಾದ್ರೂ ಮದಕರಿ ನಾಯಕರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದುರ್ಗಾಸ್ತಮಾನ ಓದಿದ್ರೆ ಸಾಕು.
1: ಓಕೆ ಸರ್, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ.
0: ಒಂದು ಅದ್ಭುತ ರಚನೆ.
1: ಓಕೆ, ಬಹಳ ಬಹಳ ಸಂತೋಷ ಆಯ್ತು ಮಾಹಿತಿ ಚೆನ್ನಾಗಿ ಹಂಚ್ಕೊಂಡ್ರಿ.
0: ಇಲ್ಲ ಸರ್, ಮದಕರಿ ನಾಯಕರ ಬಗ್ಗೆ ಒಂದು ಅಪಾರವಾದಂತಹ ಒಂದು ಗೌರವ ನಮ್ಮ ಚಿತ್ರದುರ್ಗದ ಜನಮಾನಸದಲ್ಲಿ ಉಳ್ಕೊಂಡಿದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ತಮ್ಮ ಮಾಹಿತಿಗೆ ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ?
0: ಸರ್, ಉಷಾ ಅಂತೇಳಿ ಒಂದು ಫಿಲಂ ಇದೆ, ಅದು ತುಂಬಾ ಅಪರೂಪ. ಆ ಗೀತೆ ಪ್ರಕಾರ ಆಗಿರೋದು ಸಾವಿರ ತಾರೆಗಳ ಅಂತೇಳಿ ಒಂದು ಗೀತೆ ಇದೆ.
1: ಅದು ಒಂದು ಅದ್ಭುತವಾದ ಗೀತೆ ಅದು. ಹೌದು
0: ಹೌದು ಸರ್, ತುಂಬಾ ಇಷ್ಟ ಆಯ್ತು, ಹಾಗಾಗಿ ಕೇಳ್ಬೇಕಂತ.
1: ಅಪರೂಪದ ಗೀತೆ ಅಂತ ತಾವು ಕೇಳ್ತಿದ್ರಿ.
0: ಹೌದು ಸರ್, ಹೌದು.
1: ಆಯ್ತು ಆಯ್ತು, ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಒಂದೇ ಸರ್, ಒಂದೇ.

0: ಮದಕರಿ ನಾಯಕರವರ ವೀರಗಾಥೆ, ಜನಪದ ಗೀತೆಗಳು, ದೊಡ್ಡಾಟ, ತೋಳು ಕುಣಿತಗಳಲ್ಲಿ ಇಂದಿಗೂ ಜೀವಂತವಾಗಿದೆ. ಮದಕರಿ ನಾಯಕರ ಮರ್ಮ ಎಂಬುದು ಚಿತ್ರದುರ್ಗದ ಜನರ ಬಾಯಲ್ಲಿ ನುಡಿಯಾಗಿದೆ. ಅವರ ತ್ಯಾಗ ನಮಗೆ ಹೇಳುವುದು ಒಂದೇ: ಸ್ವಾತಂತ್ರ್ಯ, ಸ್ವಾಭಿಮಾನ, ನೆಲ ಜಲ ಜನರ ಮೇಲಿನ ಪ್ರೀತಿ, ಇವುಗಳಿಗಾಗಿ ಬದುಕು ಮುಡಿಪಾಗಿರಬೇಕು ಎಂಬ ಇಂದಿನ ಯುವಕರಿಗೆ ಅವರು ಪ್ರೇರಣೆಯ ನೆಸೆಲೆ. ಹೀಗೆ ಮದಕರಿ ನಾಯಕರು ಕತ್ತಿಯಿಂದಲೂ ಮನಸ್ಸಿನಿಂದಲೂ ಹೋರಾಡಿದ ವೀರ. ಚಿತ್ರದುರ್ಗದ ಕೋಟೆ ಇಂದಿಗೂ ಅವರ ಶೌರ್ಯದ ಸಾಕ್ಷಿಯಾಗಿ ನಿಂತಿದೆ. 1729 ಫೆಬ್ರವರಿ 25ರಂದು ಜನಿಸಿದ ಅವರು 1779 ಚಿತ್ರದುರ್ಗದ ನಾಯಕವಂಶದ ರಾಜ ಆಗಿರ್ತಾರೆ. 1779ರವರೆಗೆ ಆಳ್ವಿಕೆ ಕೊನೆಗೊಳ್ಳುತ್ತೆ. ಹಾಗೆ ಶತ್ರು ರಾಜ ಹೈದರಾಲಿ ಅವರು 7 ಬಾರಿ ಯುದ್ಧ ಮಾಡಿ 6 ಬಾರಿ ಸೋಲಿಸ್ತಾರೆ. ಇವರ ವಿಶೇಷತೆ ಏನೆಂದರೆ ಕೋಟೆ ಕೋಟೆಯ ಯುದ್ಧ ತಂತ್ರ, ಗೆರಿಲ್ಲಾ ಯುದ್ಧ, ಪ್ರಜಾಭಿಮಾನ ಬಹಳ. ಪುಣ್ಯಸ್ಮರಣೆ: ಫೆಬ್ರವರಿ 25 ಚಿತ್ರದುರ್ಗದ ವೀರಗಲ್ಲು ಸ್ಮಾರಕವಿದೆ. ಸಂದೇಶ: ಸ್ವಾತಂತ್ರ್ಯ, ಸ್ವಾಭಿಮಾನ, ನೆಲದ ಮೇಲಿನ ಪ್ರೀತಿ. ಕೆಳಗರೆ ಇದಾಗಿತ್ತು ಇಂದಿನ ನಮ್ಮ ದುರ್ಗದ ಹುಲಿ ಗಂಡುಗಲಿ ಚಿತ್ರದುರ್ಗದ ಕೊನೆಯ ಅರಸು ವೀರ ಮದಕರಿ ನಾಯಕ ಅವರ ಪುಣ್ಯಸ್ಮರಣೆಯ ಕೊಂಚ ಮಾಹಿತಿ. ಹಾಗೆ ನಮ್ಮ ಕೇಳುಗರು ಇದರ ಬಗ್ಗೆ ತಮ್ಮ ಅಭಿಪ್ರಾಯನ ಹೇಗೆ ವ್ಯಕ್ತಪಡಿಸ್ತಾರೆ, ಬನ್ನಿ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ಕಾರ.
1: ಹಲೋ, ನಮಸ್ಕಾರ ಸರ್.
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಅರ್ಕಮನೆ ತಾಲೂಕ್ ಸೀಡೇರಿಂದ ಕೆಂಚನಗೌಡ ರಮೇಶ್ ಅಂತ.
0: ಕೆ ರಮೇಶ್ ಅವರು ಬಹಳ ದಿನ ಕರೆ.
1: ಹೌದು ಸರ್, ಸಿಗದ ಅಪರೂಪ ಸರ್ ನಮ್ಮ ಕಡೆಗೆ.
0: ನೋಡಿ, ಈಗ ನಿಮಗಾಗಿ ಇನ್ಮೇಲೆ ಪ್ರತಿದಿನ ಜನರಂಜನೆ ಕಾರ್ಯಕ್ರಮ ಇರುತ್ತೆ, ಪ್ರತಿದಿನ 4 ಗಂಟೆಯಿಂದ 5 ಗಂಟೆವರೆಗೆ.
1: ಅದೇ ಇವತ್ತು ಕೇಳಿ ಸರ್, ಮಧ್ಯಾಹ್ನ ಅಪರೂಪ ಆಗ್ಬಿಡುತ್ತೆ ನಮಗೆ, ಅದು ಲೈನ್ ಸಿಗ್ಲಿಲ್ಲ ಮಾಡಿದ್ವಿ.
0: ಅದಕ್ಕಾಗಿನೇ ಪ್ರತಿದಿನ ಇರುತ್ತೆ, ಆಲ್ಟರ್ನೇಟ್ ಅಂತ ಇರುತ್ತೆ. ಇವತ್ತು ಮಾಡಿದ್ರೆ ನಾಳೆ ಮಾಡಂಗಿಲ್ಲ, ನಾಳೆ ಮಾಡಿದ್ರು ಈ ತರ ನಾಡ್ದು ಮಾಡಂಗಿಲ್ಲ. ಈ ತರ ಇದ್ದಾಗ ನಿಮಗೆ ಲೈನ್ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ, ನಮ್ಮ ಕೇಳುಗರ ಅಭಿಪ್ರಾಯ ಆಸೆಗೋಸ್ಕರ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಹೇಗೆ ಅನಿಸುತ್ತಿದೆ, ಅನಿಸ್ತಿದೆ ನಿಮಗೆ?
1: ಬಹಳ ಖುಷಿ ಆಯ್ತು ಸರ್ ಹಂಗ್ ಮಾಡಿದ್ದು. ನಾನು ಮಧ್ಯಾಹ್ನ ಹೊಲದಲ್ಲಿ ಇದ್ವಿ, ನೀರ್ ಕಟ್ತಾ ಇದ್ವಿ, ಕೇಳಿದ್ವಿ ಅಪರೂಪ ಜನರ ಈಗ ಮಾತಲ್ಲಪ್ಪ ಅಂತಂದು.
0: ಓಕೆ ಓಕೆ, ಆಯ್ತು. ಇನ್ಮೇಲೆ ನೀವು ಇನ್ಮೇಲೆ ಭಾಗವಹಿಸಿ, ಜನರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ದಿನ ಬಿಟ್ಟು ದಿನ. ಹಾಗೆ ಇವತ್ತಿನ ಮದಕರಿ ನಾಯಕರವರ ಪುಣ್ಯ ಸ್ಮರಣೆ ದಿನ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಮದಕರಿ ನಾಯಕರ
1: ಒಳ್ಳೆ ನೆನಪ ಸರ್, ಅದ ಒಳ್ಳೆ ಕಾರ್ಯಕ್ರಮ. ಮದಕರಿ ನಾಯಕ ಆಳಿದಂತ ಚಿತ್ರದುರ್ಗ ಕೋಟೆಗೆ ಒಂದು ಸವಾಲ್ ಸರ್.
0: ಅಂದ್ರೆ ಹರಪನಹಳ್ಳಿ ಆ ಸೈಡ್ ಎಲ್ಲ ಅವರು ಪಾಳ್ಯಪಟ್ಟ ಪಾಳ್ಯಗಾರ ಎಲ್ಲ ಆಳ್ವಿಕೆ ನಡೀತಿದೆ ಅಲ್ಲಿ, ನಿಮ್ಮ ನಿಮ್ಮ ಸೈಡ್ ಎಲ್ಲ
1: ಅರ್ಕಮಹಳ್ಳಿ ಪಾಳ್ಯಗಾರರು ಆಳಿದ್ರೆ
0: ಸರ್. ಯಾಕಂದ್ರೆ ಅವರ ರಾಜವಂಶಸ್ಥರು ಅಲ್ಲೂ ಸಹ ಇದಾರೆ ಅಂತ ಹೇಳ್ತಾರೆ.
1: ಸೋಮಶೇಖರ ಮಹಾರಾಜರು ಅಂತ ಹೇಳಿ ಆಳಿದ್ರೆ ಸರ್.
0: ಹೌದು, ಯಾಕಂದ್ರೆ ಪಾಳ್ಯಪಟ್ಟ ಅಂತೇಳಿ ಅಲ್ಲಿ ರಾಜದ ಪ್ರಭುತ್ವ ಇತ್ತು ಸ್ಥಳೀಯ ಪ್ರಾಂತ್ಯಕ್ಕೆ. ನಿಮ್ಮ ಕಡೆನೂ ಆಳ್ವಿಕೆ ಆಳಿದ್ದಾರೆ ಅಂತಂದು ಒಂದು ಕುರುಹು ಅಷ್ಟೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಯಾವ ಹಾಡು ಬೇಕು?
1: ಕನ್ನಡ ನಾಡಿನ ಬಗ್ಗೆ
0: ನೋಡ್ರಿ, ಅದು ಒಳ್ಳೆ ಹಾಡನ್ನೇ ಕೇಳಿದ್ರಿ. ಯಾಕಂದ್ರೆ ಕನ್ನಡ ನಾಡಿನ ಬಗ್ಗೆ, ನಮ್ಮ ಚಿತ್ರದುರ್ಗದ ಕೋಟೆಯ ಬಗ್ಗೆ ಸವಿಸ್ತಾರವಾಗಿ ಹೇಳಿರುವಂತ ಹಾಡು ಅದು.
1: ನಿಮಗೆ
0: ಇಷ್ಟವಾದ ಹಾಡು ಇರ್ಬೋದು, ಬಟ್ ಯಾವುದೇ ಕುಟುಂಬದ ಹೆಸರು ಹೇಳಂಗಿಲ್ಲ. ಅದು ನಿಮಗಾಗಿರುವಂತ ಹಾಡು ಅಷ್ಟೇನೆ. ರಿಕ್ವೆಸ್ಟ್ ಸಾಂಗಿಗೆ ನೀವು ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳಲ್ಲಿ ಹೇಳಬಹುದು, ಮತ್ತೆ ಪತ್ರಾಧಾರಿತ ಚಿತ್ರಗೀತೆಗಳ ಸಮಯದಲ್ಲಿ ನಿಮ್ಮ ರಿಕ್ವೆಸ್ಟ್ ಹೆಸರುಗಳನ್ನ ಬರೀಬಹುದು. ಅದು ಸೋಮವಾರ ಇರುತ್ತೆ, ಅಲ್ಲಿ ಲೆಟ್ರು ಬರೆದ್ರೆ ತಮ್ಮ ಹಾಡು ಪ್ರಸಾರ ಆಗುತ್ತೆ, ಎಲ್ಲ ಹೆಸರುಗಳು ಓದ್ತೇವೆ.
1: ನಮ್ಮ ಅಪೇಕ್ಷೆ ಗೀತೆ ಅಷ್ಟೇ.
0: ಓಕೆ, ನಿಮ್ಮ ಅಪೇಕ್ಷೆ ಗೀತೆ. ಓಕೆ, ಬಹಳ ಚೆನ್ನಾಗಿ ಮಾಹಿತಿಯನ್ನು ಹಂಚ್ಕೊಂಡ್ರಿ.

ಸುತ್ತಮುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45 ಈಗ ಕೇಳಿ ವಚನಗಳು. ಮೊದಲಿಗೆ ಕೇಳಿ ಡಕ್ಕೆಯ ಬೊಮ್ಮಣ್ಣ ಅವರ ವಚನ ನಿತಿನ್ ರಾಜಾರಾಮ್ ಶಾಸ್ತ್ರಿಯವರ ಧ್ವನಿಯಲ್ಲಿ.

ಇದುವರೆಗೂ ಡಕ್ಕೆಯ ಬೊಮ್ಮಣ್ಣ ಅವರ ವಚನ ಕೇಳಿದಿರಿ, ಓಂಕಾರನಾಥ್ ಹವಾಲ್ದಾರ್ ಅವರ ಸ್ವರದಲ್ಲಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಸವಣ್ಣ ಅವರ ವಚನ ಮಂಗಳ ಅವರ ಸ್ವರದಲ್ಲಿ.

ಇದುವರೆಗೂ ವಚನಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

0: Aparna also produced a brilliant performance in the 52-kilogram category to secure India's second gold medal. In the 48-kilogram category, Indian Air Force athlete Kushal Kumar claimed silver medal. At the Asian Under-17 Boxing Championships, Indian young boxers concluded the historic campaign today by winning 2 golds and 7 silver medals in Tashkent, Uzbekistan. India also bagged 8 bronze medals in the Under-17 category. With this, the total number of medals won by the boys and girls teams of the country combined reached 17 in this category. Earlier in the Asian Under-15 Boxing Championships, India won a total of 27 medals, including 9 gold, 6 silver and 12 bronze medals. In Asian Weightlifting Championships, Harjinder Kaur won bronze medal in the women's 69-kilogram category snatch event by lifting 96-kilogram in Gandhinagar today. Harjinder also lifted 121-kilogram in the clean and jerk event and finished 4th overall with a total lift of 217-kilogram. In Thailand Open Badminton, India's top men's doubles pair of Sattvik Sairaj Ranki Reddy and Chirag Shetty advanced to the semifinals in Bangkok. They defeated Japanese pair of Takumi Nomura and Yuichi Shimogami in straight games in the quarterfinal match today. However, PV Sindhu and Lakshya Sen lost the singles quarterfinal matches. In IPL cricket, Chennai Super Kings were 153-5 in 18 overs against Lucknow Super Giants in Lucknow when reports last came in. Earlier, Lucknow Super Giants won the toss and opted to field. The sacred Piprawa relics of Lord Buddha were accorded an emotional farewell at the Leh airport today after the conclusion of a 14-day-long grand exposition in Ladakh. Over 1 lakh devotees paid obeisance to the holy relics, making it one of the largest spiritual gatherings organized in the Union Territory. And now, before we end the bulletin, the headlines once again. Prime Minister Narendra Modi reaffirms India's support for safe and uninterrupted navigation through Strait of Hormuz for regional stability and energy security. BRICS foreign ministers call for democratic global governance and stronger multilateral action on peace and climate challenges. CBI arrests one of the kingpins in NEET UG 2026 paper leak case. West Bengal government suspends 3 IPS officers in connection with RG Kaur rape and murder case. Indian Wushu team bags 2 gold, 1 silver and 2 bronze medals at Sanda World Cup in Macau. And India concludes Asian Under-17 Boxing Championships with the historic 2 gold and 7 silver medals at Tashkent. And that is all in the news at 9. Good night.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 MHz. ಈಗ ಸಮಯ ಸರಿಯಾಗಿ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕಾರ್ಯಕ್ರಮದ ಕುರಿತು ನಮ್ಮ ಕೇಳುಗರ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಈಗ ನೋಡ್ತಾ ಹೋಗ್ತೇನೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು ನಮಸ್ತೆ. ಇವತ್ತು ಸಂಜೆಯ ಕಾರ್ಯಕ್ರಮ ಸಿನಿ ಪ್ರಪಂಚದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಮಾಹಿತಿ ತುಂಬ ಚೆನ್ನಾಗಿತ್ತು. ಮಾಹಿತಿ ಕೇಳಲು ಕೂಡ ತುಂಬ ಆಸಕ್ತಿ ಇತ್ತು. ಒಟ್ಟಿನಲ್ಲಿ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬಂದ ಕಾರ್ಯಕ್ರಮ ಹಾಗೂ ಹಾಡುಗಳು ತುಂಬ ಚೆನ್ನಾಗಿದ್ದವು ಅಂತ ಹೇಳ್ತಿದ್ರೆ ಧನ್ಯವಾದಗಳು. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ಸಂಜೆ 4 ಗಂಟೆಯಲ್ಲಿ ಪ್ರಸಾರವಾದ ಜನರಂಜನೆಯ ತುಂಬ ಇಷ್ಟವಾಯಿತು ಕಾರ್ಯಕ್ರಮ. ಇನ್ನು ಮುಂದೆ ನಮಗೆ 1 ಗಂಟೆ ಜನರಂಜನೆ ಇರುತ್ತದೆ, ಖುಷಿಯಾಯಿತು. ಸಂಜೆಯ ಕಾರ್ಯಕ್ರಮದಲ್ಲಿ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಹಗಲು ವೇಷದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಿದ್ದಾರೆ ನೇತ್ರ ನಟರ ಚಿತ್ರದುರ್ಗದಿಂದ ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಅಮ್ಮು ಚುಕ್ಕಿ ನಮಗೆ ಇಷ್ಟವಾದ ಗೀತೆ, ಹೊಸ ಜೀವನ ಚಿತ್ರದಿಂದ ಅನಾಥ ಮಗುವಾದೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಇವತ್ತು ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಇರಲ್ಲ, ಪ್ರತಿದಿನ ಇರುತ್ತೆ, ಮುಂದಿನ ದಿನಗಳಲ್ಲಿ ಕೇಳಿ ಅಂತ ಹೇಳ್ತೇನೆ. ಹಾಗೆ ನನ್ನ ಆತ್ಮೀಯ ಗಣೇಶ್ ಬಾಬು ಸರ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಇವತ್ತಿನ ಸಿನಿ ಪ್ರಪಂಚದಲ್ಲಿ ಬರಗೂರು ರಾಮಚಂದ್ರಪ್ಪ ಸರ್ ಅವರ ಧ್ವನಿ ಕೇಳಿಸಿದ್ದು ಮತ್ತು ಅವರ ಉತ್ತಮ ಮಾಹಿತಿಯೊಂದಿಗೆ ಹಗಲು ವೇಷ ಚಿತ್ರದ ಹಾಡುಗಳು ಮತ್ತು ಇವತ್ತಿಂದ 4 ರಿಂದ 5 ಗಂಟೆವರೆಗೆ ಜನರಂಜನಿ ನೇರ ಫೋನಿನ ಕಾರ್ಯಕ್ರಮ ಮಾಡಿದ್ದು ನಮಗೆ ಖುಷಿ ತಂದುಕೊಡುತ್ತಿದೆ. ಮತ್ತು ಆಕಾಶವಾಣಿ ಚಿತ್ರದುರ್ಗ ನಿಲಯದಿಂದ ಹೊಸ ಹೊಸ ಕಾರ್ಯಕ್ರಮಗಳು ಬರುತ್ತಿರುವುದು ನಮಗೆ ಹೆಮ್ಮೆಯ ವಿಚಾರ. ಜೊತೆಗೆ ನಿಮ್ಮ ಸುಮಧುರ

ನಿರೂಪಣೆ ಇಷ್ಟವಾಯಿತು, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ನಿಮ್ಮ ಪ್ರೋತ್ಸಾಹ ಹಾಗೂ ಸಹಕಾರ ಹೀಗೆ ಇರಲಿ. ಹೊಸ ಹೊಸ ಕಾರ್ಯಕ್ರಮಗಳು ಇನ್ನೂ ಮೂಡಿಬರುತ್ತೆ. ಇನ್ನು ಮುಂದೆ ಪ್ರತಿದಿನ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜಿನಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಬರುತ್ತೆ. ತಾವು ಭಾಗವಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಅನುಭವ ಸಂಜೆ ನೇಮ್ ಹೋಟೆಲ್ ಮಾರುತಿ ಫ್ರಮ್ ಪಾಲವನಹಳ್ಳಿ ಬೆಂಗಳೂರು. ಬರಗೂರು ರಾಮಚಂದ್ರಪ್ಪ ಅವರ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು. ಹಾಗೆ ಹಗಲು ವೇಷ ಚಿತ್ರದ ಗೀತೆಗಳು ತುಂಬ ಚೆನ್ನಾಗಿದ್ದವು ಅಂತ ಹೇಳ್ತಿದ್ದಾರೆ. ವಂದನೆಗಳು ಸರ್ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ತಾವು ಕನ್ನಡದಲ್ಲಿ ಮೆಸೇಜ್ ಕಳಿಸಿ. ಹಾಗಾಗಿ ತಮ್ಮ ಇಂಗ್ಲೀಷಲ್ಲಿ ಮೆಸೇಜನ್ನು ಕಳಿಸಿದರೆ ಪರವಾಗಿಲ್ಲ, ಆದರೂ ಮುಂದಿನ ದಿನಗಳಲ್ಲಿ ತಾವು ಕನ್ನಡದಲ್ಲಿ ಮೆಸೇಜ್ ಕಳಿಸಿ ಅಂತ ತಮ್ಮಲ್ಲಿ ಮನವಿ. ಹಾಗೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಸಿನಿ ಪಯಣ ಪ್ರೋಗ್ರಾಮ್ ವೆರಿ ಸೂಪರ್ ರೀ ಅಂತ ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ. ತಮಗೂ ಶುಭ ಸಂಜೆ ಹಾಗೂ ತಮ್ಮ ಅನಿಸಿಕೆಗೆ ಧನ್ಯವಾದ. ಅಮೃತ ರಮೇಶ್ ಅವರು ಚಿತ್ರದುರ್ಗ, ಇವರು ಹೇಳ್ತಾ ಇದ್ದಾರೆ ಪರಗೂರು ರಾಮಚಂದ್ರಪ್ಪ ಅವರ ಬಗ್ಗೆ ಒಳ್ಳೆ ಮಾಹಿತಿ ಹಾಡುಗಳು ಚೆನ್ನಾಗಿ ಇದ್ದವು ಸರ್ ಅಂತ ಹೇಳಿದರೆ ತಮ್ಮ ಅನಿಸಿಕೆಗೆ ಧನ್ಯವಾದ. ಮಾಧವ ನೆಲ್ಲೂರಿಂದ ಕಾರ್ಯಕ್ರಮ ತಮಿಳ್ನಾಡಿಂದ ಅವರು 3 ಹಾಡುಗಳು ಇಂಪಾಗಿವೆ ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕು, ನಿಮ್ಮ ಹಾಡುಗಳು ಸೊಗಸಾಗಿದ್ದಾವೆ, ಧನ್ಯವಾದಗಳು ಸರ್ ಅಂತ ಹೇಳಿದರೆ ತಮ್ಮ ಅನಿಸಿಕೆ ಧನ್ಯವಾದ. ನಲ್ಮಯ ಚಂದ್ರವಳ್ಳಿ ಜನಿಸಿದ ನೀನು ಸಂಗೀತದ ದೇವಿಯ ಮಡಿಲಲ್ಲಿ ಉಗಮವಾಯಿತು, ನಿನ್ನ ವೈಖರಿಯ ಜ್ಞಾನ ರಂಜನೆಯ ಒಡಲಲ್ಲಿ ಭತ್ತದ ನಿನ್ನಯ ಸೇವೆ ಚಿರನೂತನ ಮಂದಹಾಸದಲ್ಲಿ ಈ ದಿನದ ಎಲ್ಲ ನಿಮ್ಮ ನೆಚ್ಚಿನ ಮನಮೋಹಕ ಗೀತೆಗಳ ರಸಾಯನದ ಹೂರಣದ ಗುಂಗಿನಲ್ಲಿ ಅಂತ ಹೇಳ್ತಿದ್ದಾರೆ. ಭೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬಹುದನ ಹೊಸಳ್ಳಿ, ಹೊಸಕೋಟೆ ತಾಲೂಕು. ತಮ್ಮ ಕವಿವಾಣಿಯ ಅನಿಸಿಕೆಗೆ ಧನ್ಯವಾದ. ಕೆಳಗರೆ ತಮ್ಮ ಸಿನಿ ಪಯಣದ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸಿದ ತಮಗೆ ನನ್ನ ಮನಃಪೂರ್ವಕ ಧನ್ಯವಾದಗಳು. ಇನ್ನು ಇವತ್ತಿನ ಕಾರ್ಯಕ್ರಮ ಭಾವತರಂಗದಲ್ಲಿ ಮೊದಲಿಗೆ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿತ ಭಾವಗೀತೆ ಮೈಸೂರು ಅನಂತಸ್ವಾಮಿಯವರ ಸ್ವರದಲ್ಲಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:08 ಇನ್ನು ಮುಂದೆ ಕೇಳಿ. ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ. ನೀನು ನಕ್ಕರೆ ಹಾಲು ಸಕ್ಕರೆ 1991 ಬಿಡುಗಡೆಯಾದ ಕನ್ನಡ ಜನಪ್ರಿಯ ಹಾಸ್ಯ ಚಿತ್ರವಾಗಿದೆ. ದೊರೆ ಭಗವಾನ್ ನಿರ್ದೇಶನದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ನಾಯಕಿಯರೊಂದಿಗೆ ರೂಪಿಣಿ, ರಜಿನಿ, ಚಂದ್ರಿಕಾ, ವಿನಯ ಪ್ರಸಾದ್, ಅಂಜಲಿಯವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಹಂಸಲೇಖ ಸಂಗೀತ ನಿರ್ದೇಶನವಿರುವ ಈ ಚಿತ್ರವು ಸುಬ್ಬು ಎಂಬ ಪಾತ್ರದ ವಿವಾಹದ ಹುಡುಕಾಟದ ಕಥೆಯನ್ನು ಹಾಸ್ಯಮಯವಾಗಿ ಹೇಳುತ್ತದೆ. ಇದು 1991 ಬಿಡುಗಡೆಯಾದಂಥ ಚಿತ್ರ. ನಿರ್ದೇಶನ ದೊರೆ ಭಗವಾನ್, ಸಂಗೀತ ಹಂಸಲೇಖ, ನಿರ್ಮಾಪಕರು ರಾಜಸ್ಸು ಫಿಲ್ಮ್ಸ್. ಇದರ ಒಂದು ಹಾಡನ್ನು ಇವತ್ತು ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಗಾಯಕಿ, ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇನ್ನು ಗುರುಶಿಷ್ಯರು ಚಿತ್ರದ ಗೀತೆಯನ್ನು ಕೇಳೋಣ. ಗುರುಶಿಷ್ಯರು ಚಿತ್ರ 1981 ತೆರೆಗಂಡಂತಹ ಚಿತ್ರ. ಈ ಚಿತ್ರದ ನಿರ್ದೇಶನ ಭಾರ್ಗವ ಅವರು, ನಿರ್ಮಾಪಕ ದ್ವಾರಕೀಶ್. ಪ್ರಮುಖವಾಗಿ ವಿಷ್ಣುವರ್ಧನ್, ಮಂಜುಳಾ, ಹೇಮಾ ಚೌಧರಿ, ರಾಜಾನಂದ್, ದ್ವಾರಕೀಶ್, ಬಾಲಕೃಷ್ಣ, ಜಯಮಾಲಿನಿ, ಶಿವರಾಮ್ ಮುಂತಾದವರು ನಟಿಸಿರ್ತಾರೆ. ಇದು ಚಿತ್ರದ ನಿರ್ಮಾಣ ಸಂಸ್ಥೆ ದ್ವಾರಕೀಶ್ ಫಿಲ್ಮ್ಸ್. ಸಾಹಿತ್ಯ ಚಿ ಉದಯಶಂಕರ್, ಗೀತೆ ಗಾಯನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಎಸ್ ಜಾನಕಿ. ಈಗ ಎಸ್ ಜಾನಕಿ ಅವರು ಹಾಡಿರುವ ಹಾಡನ್ನು ಈಗ ಕೇಳೋಣ.

ಇನ್ನು ಕದಂಬ ಚಿತ್ರದ ಗೀತೆಯನ್ನು ಕೇಳೋಣ. ಇದು ಕದಂಬ ಚಿತ್ರವು 2004 ಬಿಡುಗಡೆಯಾದ ಕನ್ನಡದ ಆಕ್ಷನ್ ಡ್ರಾಮಾ ಚಲನಚಿತ್ರವಾಗಿದ್ದು ಇದರಲ್ಲಿ ವಿಷ್ಣುವರ್ಧನ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಸುರೇಶ್ ಕೃಷ್ಣ ನಿರ್ದೇಶನ ಈ ಚಿತ್ರದಲ್ಲಿ ಭಾನುಪ್ರಿಯ ಮತ್ತು ನವೀನ್ ಕೃಷ್ಣ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ನಿರ್ದೇಶನ ಸುರೇಶ್ ಕೃಷ್ಣ, ವಿಷ್ಣುವರ್ಧನ್, ಭಾನುಪ್ರಿಯ, ನವೀನ್ ಕೃಷ್ಣ, ರಮೇಶ್ ಭಟ್, ರಾಕ್ ಲೈನ್ ವೆಂಕಟೇಶ್ ಮುಂತಾದವರು ನಟಿಸಿದ್ದಾರೆ. ಬನ್ನಿ ಇದರ ಒಂದು ಗೀತೆಯನ್ನು ಕೇಳೋಣ. ಗಾಯಕಿ ಕವಿತಾ ಕೃಷ್ಣಮೂರ್ತಿ, ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

ಇನ್ನು ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆಯನ್ನು ಕೇಳೋಣ. ಪ್ರಚಂಡ ಪುಟಾಣಿಗಳು 1981 ಬಿಡುಗಡೆಯಾದ ಕನ್ನಡದ ಮಕ್ಕಳ ಚಲನಚಿತ್ರವಾಗಿದೆ. ಈ ಚಿತ್ರವನ್ನು ಗೀತಪ್ರಿಯ ಅವರು ನಿರ್ದೇಶಿಸಿದ್ದು ಎಂ ಕೆ ಬಾಲಾಜಿ ಸಿಂಗ್ ನಿರ್ಮಿಸಿದ್ದಾರೆ. ನಿರ್ಮಾಪಕ ಎಂ ಕೆ ಬಾಲಾಜಿ ಸಿಂಗ್, ಪ್ರಮುಖವಾಗಿ ತರಂಗಣದಲ್ಲಿ ಮಾಸ್ಟರ್ ರಾಮಕೃಷ್ಣ ಹೆಗಡೆ, ಮಾಸ್ಟರ್ ಭಾನುಪ್ರಕಾಶ್, ಬೇಬಿ ಇಂದಿರಾ, ಮಾಸ್ಟರ್ ನವೀನ್, ದ್ವಾರಕಿ ಶ್ರೀಲಲಿತಾ ಅವರು ನಟಿಸಿದ್ದಾರೆ. ಈ ಚಿತ್ರದ ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಛಾಯಾಗ್ರಹಣ ಶೇಖರನ್. ಬನ್ನಿ ಇದರ ಒಂದು ಗೀತೆಯನ್ನು ಕೇಳೋಣ.

ಇನ್ನು ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು ಕೇಳೋಣ. ಕೃಷ್ಣಾನಿ ಬೇಗನೆ ಬಾರೋ ಭಾರ್ಗವ ನಿರ್ದೇಶನ ಮತ್ತು ದುಷ್ಯಂತ್ ಸಿಂಗ್ ನಿರ್ಮಾಣ ಮಾಡಿರುವ 1986 ಕನ್ನಡ ಚಲನಚಿತ್ರವು. ಈ ಚಿತ್ರಕ್ಕೆ ಬಪ್ಪಿ ಲಹರಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ವಿಷ್ಣುವರ್ಧನ್, ಕಿಮ್ ಮತ್ತು ಭವ್ಯ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಗೀತೆಯ ಛಾಯಾಗ್ರಹಣ ಡಿ ವಿ ರಾಜಾರಾಮ್. ಬನ್ನಿ ಇದರ ಒಂದು ಹಾಡನ್ನು ಕೇಳೋಣ. ಗಾಯಕಿ ಎಸ್ ಜಾನಕಿ.

ಇದುವರೆಗೂ ಕೆಲವು ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:25. ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು 6:00 ದುರ್ಗೋ